ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಜುಲೈ ತಿಂಗಳ 7ನೇ ತಾರೀಕು ಮಂಗಳವಾರ. ಈಗ ಸಮಯ 5:58 32 ಸೆಕೆಂಡುಗಳು. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ವರದರಾಜ್ ಚಂದರ್ಗೆ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ವಾಚನಕಾರರು ಗಣಪತಿ ಪದ್ಯಾಣ. 7:45 ಕನ್ನಡ ಚಿತ್ರಗೀತೆಗಳು, 8:30 ಮಂಜುಳಗಾನ, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ, ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ನಗು ಹಾಗೂ ಹಾಸ್ಯಪ್ರಜ್ಞೆ, ಈ ಕುರಿತು ಮಾತನಾಡುತ್ತಾರೆ ಅರುಣಾ ನಾಡಗೇರ್. 9:30 ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ಕಾಲ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯಗಳ

ಸಮಸ್ಯೆಗಳ ಕುರಿತು ಡಾಕ್ಟರ್ ಮನೋವೈದ್ಯರಾದ ಡಾಕ್ಟರ್ ಕೆ ಎಸ್ ಪವಿತ್ರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ PMFME ಯೋಜನೆಯ ಕುರಿತು ಮಾಹಿತಿ. 1:30 ಕ್ಷಮಿಸಿ, 1:20 ಚಿತ್ರಗೀತೆಗಳು ಬೆಂಗಳೂರು ಕೇಂದ್ರದಿಂದ. 1:30 ಚೈತ್ರಮನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. ಎರಡು ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಸಂಜೆ 5 ಗಂಟೆಗೆ ಯುವವಾಣಿಯಲ್ಲಿ ಶಿಕ್ಷಣ ನಾನು ಕಂಡಂತೆ ಮಾತನಾಡುತ್ತಾರೆ ಮೇಘಾ ಹೆಗಡೆ. ನಂತರ ದಿನೇಶ್ ಎನ್ ಮಡಿವಾಳ್ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. ಸಂಜೆ 5:30 ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಕಾಡಂಚಿನ ಸಂಗೀತ. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ನಮ್ಮ ನಿಲಯದಿಂದ ಕಿಸಾನ್ ವಾಣಿಯಲ್ಲಿ ಸಮುದ್ರ ಮೀನುಗಾರಿಕೆ ಅನುಭವ. ಈ ಕುರಿತು ಗೊರಟೆ ಭಟ್ಕಳದ ಈಶ್ವರ್ ಕೆ ಮೊಗೈರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು ಪ್ರಸಾರವಾಗಲಿದೆ. ರಾಚವ್ವ ಗಂಗಯ್ಯ ತಿರ್ಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಲಿದ್ದೀರಿ. 7:45 ನಮ್ಮ ನಿಲಯದಿಂದ ಗಜಲ್ಗಳನ್ನು ಕೇಳಲಿದ್ದೀರಿ. ರಾತ್ರಿ 8:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಮನಿ ಟಾಕ್. ರಾತ್ರಿ 10 ಗಂಟೆಗೆ ಶಾಸ್ತ್ರೀಯ ಸಂಗೀತದಲ್ಲಿ ಎಂ ನಿಶಾಂತ್ ಅವರಿಂದ ಗಾಯನ ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ.

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಗಿ.
1: ಭಾರತೀಯರಿಗೆ ಪಂಡಿತ್ ಮದನ್ ಮೋಹನ್ ಮಾಲವೀಯರು ಪರಿಚಿತರೇನಲ್ಲ, ದೊಡ್ಡ ಹೆಸರು ನಮ್ಮ ಭಾರತ ಇತಿಹಾಸದಲ್ಲಿ. ಅದು ಸ್ವತಃ ವಿದ್ವಾಂಸರು, ಜ್ಞಾನ ಪಿಪಾಸುಗಳು, ಶಿಕ್ಷಣ ಪ್ರೇಮಿಗಳು. ಅವ್ರು ಅನ್ಕೊಂಡ್ರು ಕಾಶಿಯಲ್ಲಿ ಒಂದು ಮಹಾವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. ಕಲ್ಪನೆ ಮಾಡಿ ಸ್ವಾಮಿ, ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಕೈಯಲ್ಲಿ ಒಂದು ಕಾಸು ಇಲ್ಲದೆ ಒಂದು ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೊರಟಲ್ಲ. ಇವತ್ತು ಕಟ್ಟೋ ದೊಡ್ಡದಲ್ಲ ವಿಶ್ವವಿದ್ಯಾಲಯ, ಕಟ್ಟೋದು ಹೇಗೆ ಅಂತ ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ, ಹಣಕಾಸು ಇದೆ ಜನರಿಗೆ. ಆದರೆ ಅವತ್ತಿನ ಕಾಲದಲ್ಲಿ ಆದರ್ಶ ಬಿಟ್ಟರೆ ಇನ್ನೇನೂ ಇರಲಿಲ್ಲ, ಸಂಕಲ್ಪ ಬಿಟ್ಟರೆ ಇನ್ನೇನೂ ಇಲ್ಲ. ಹಣ ಅಂತ ಅವ್ರ ಕಡೆಯಿಂದ ಭಾಳ ದೂರ, ಪೈಸೆ ಕೂಡಿಸಿದ್ರು ಎಲ್ಲಿ ಹೋದಲ್ಲಿ ಕೇಳಿದ್ರು. ಹೇಳ್ತಾರೆ, ತಮಾಷೆ ಹೇಳ್ತಾರೆ, ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ಟಿಕೆಟ್ ಇನ್ಸ್ಪೆಕ್ಟರ್ ಬರ್ತಿದ್ನಲ್ಲ, ಟಿಕೆಟ್ ಕೊಡಿ ಅಂತ ಕೇಳಿದರೆ 5 paisa ಕೊಡಿ ಟಿಕೆಟ್ ಕೊಡ್ತೀನಿ ಅಂತಿದ್ರು ಇವರು. ನಾನೇ ಕೊಡಬೇಕು ಅಂತ ಅವ್ನು ಕೇಳಬೇಕು, ಅಲ್ಲಪ್ಪ ಯೂನಿವರ್ಸಿಟಿ ಕಟ್ತೀರ 5 paisa ಕೊಡೋ ಅಂತ ಟಿ ಸಿ ಕಡೆಯಿಂದ ಇಸ್ಕೊಂಡು ಹೋಗ್ಬೇಕು. ಈ ಥರ ಯಾರ್ದು ಮುಲಾಜಿಲ್ದೆ, ದಾಕ್ಷಿಣ್ಯ ಇಲ್ದೇನೆ, ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಕಲೆಕ್ಟ್ ಮಾಡ್ತಾ ಇದ್ರು, ಹೋಗಿ ಹೋಗಿ ಹೋಗಿ ಮಾಡ್ತಾಯಿದ್ರು. ಜೋಳಿಗೆ ಇಟ್ಕೊಂಡು ಹೋಗ್ಬಿಡ್ತಿದ್ರು. ಶಕ್ತಿಗೆ ಅನುಗುಣವಾಗಿ ಕೆಲವರು ಕಾಣಿಕೆ ಕೊಟ್ಟರು, ಕೆಲವು ದುಡ್ಡಿನ ಬದಲು ವಸ್ತುಗಳನ್ನು ಕೊಟ್ಟರಂತೆ, ನಮ್ಮ ಮನೇಲಿ ಕೆಲವು ಕುರ್ಚಿ ಇದೆ ತೊಗೊಂಡು ಹೋಗ್ರಿ ಅಂದರು. ಕೆಲವು ತಮಾಷೆಯನ್ನು ಮಾಡಿದರು, ಫಕೀರ ಅರಮನೆ ಕನಸು ಕಾಣ್ತಾ ಇದ್ದಾನೆ ಅಂದರು. ಮುಖಭಂಗ ಮಾಡಿದರು, ಅವಮಾನ ಮಾಡಿದರು ಜನ. ಅವ್ರು ನನಗೆ ಅಲ್ಲೇ ಅಲ್ಲ ಅಂದರು, ಇದು ಅವಮಾನ ನನಗೆ ಯಾವುದು ಸಂಬಂಧ ಇಲ್ಲ, ಯೂನಿವರ್ಸಿಟಿ ಕಟ್ಟಬೇಕು ಕಟ್ಟಬೇಕಷ್ಟೇ. ಮಾಲವೀಯರು ಕಂಗೆಡಲಿಲ್ಲ, ಮಾರ್ಗದಿಂದ ಬದಲಾಗಲಿಲ್ಲ, ಮತ್ತಿಷ್ಟು ನಿಶ್ಚಯ ದೃಢ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋದರು. ಹಿಂಗೆ ಬೇಡ್ತಾ ಹೈದರಾಬಾದಿಗೆ ಬಂದ್ರಂತೆ. ಅಲ್ಲಿ ದಾನಿಗಳ ಮನೆಗೆ, ಶ್ರೀಮಂತರ ಮನೆಗೆಲ್ಲ ಅಡತಾಕಿದ್ರು. ಲೆಟ್ರ್ ಕೊಡೋದು, ದಯವಿಟ್ಟು ದುಡ್ಡು ಕೊಡಿ, ಎಷ್ಟು ಕೊಡ್ತೀರಿ ಕೊಡಿ ಅಂತ ರಿಸೀಟ್ ಅಲ್ಲೇ ಕೊಡಬೇಕು. ಯಾರೋ ಅವ್ರು ಕೇಳಿದ್ರಂಥವ್ರಿಗೆ, ಅಲ್ಲ ಸ್ವಾಮಿ ಇಲ್ಲಿ ಬಂದಿದ್ದೀರಿ ಹೈದರಾಬಾದಿಗೆ, ಅವ್ರಿವ್ರನ್ನ ಯಾಕೆ ಕೇಳ್ತೀರಿ, ನಿಜಾಮರಿದ್ದಾರೆ ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು, ಅವ್ರು ಮನಸ್ಸು ಮಾಡಿದ್ರೆ ಒಬ್ಬರೇ, ನಿಮ್ಮ ಇಡೀ ವಿಶ್ವವಿದ್ಯಾಲಯಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಒಬ್ಬರೇ ಕೊಡಬಲ್ರಪ್ಪ ಅವರು. ಅಂದರೆ ಜಿಪುಣ ಅಂತ ಹೇಳ್ತಾರೆ, ನೀವು ಹೋಗಿ ಒಪ್ಸಿ.

0: ಆಗತ್ತೆ ಅಂದ್ರು. ಮಾಲ್ವೀಯರಂದ್ರು ಪ್ರಯತ್ನ ಮಾಡೋದು ತಪ್ಪೇನಿದೆ, ಹೋಗೋಣ ಹೇಳೋಣ ನಮ್ಮ ಉದ್ದೇಶ ಹೆಂಗಿದೆ ಅಂತ ಹೇಳೋಣ ಅಂತ ಹೊರಟೇ ಬಿಟ್ರು. ಅರಮನೆಗೆ ಹೋದ್ರೆ ಅವ್ರೇನು 3-4 ತಾಸು ಕಾಯಿಸ್ಬಿಟ್ರು ಅಲ್ಲಿ ಜನ ಬೆಟ್ಟಿ ಮಾಡಿಸೋದಕ್ಕೆ ನಿಜಾಮರನ್ನ. ಕೊನೆಗೆ ಒಂದು ಅವಕಾಶ ಬಂತು, 5 ನಿಮಿಷ ಟೈಮು ಅಂತ ಹೇಳಿದ್ರು. ಆಯ್ತು, ಇವ್ರು ಹೋಗಿ ಹೇಳಿದ್ರಂತೆ, ನೋಡಿ ಸ್ವಾಮಿ ನನಗೋಸ್ಕರ ಅಲ್ಲ, ನಮ್ಮ ದೇಶಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಆಗಬೇಕು, ಜ್ಞಾನ ಸೃಷ್ಟಿ ಆಗಬೇಕು ನಮಗೆ, ಅದಕ್ಕೋಸ್ಕರ ಮಾಡಬೇಕಾಗಿದೆ. ಶತಮಾನಗಳ ಕಾಲ ದಾರಿದೀಪ ಆಗುವಂಥ ವಿಶ್ವವಿದ್ಯಾಲಯ ಕಟ್ಟಬೇಕಂತಿದ್ದೀನಿ, ಧನ ಸಹಾಯ ಕೊಡಿ ಅಂತ ಕೇಳಿದರು. ಆ ನಿಜಾಮ ಮೊದಲೇ ಜಿಪುಣ ಅಂತ ಇದ್ದ, ಜಿಪುಣ ಅಷ್ಟೆಲ್ಲ ಹೊರಟ ಕೂಡ ಸ್ಪಷ್ಟವಾಗಿ ಹೊರಟವಾಗಿ ಹೇಳಿದಂತೆ, ನಾನು ಏನೋ ಒಂದು ಪೈಸಾ ಕೊಡೋಲ್ಲ ಇದಕ್ಕೆ ಹೋಗ್ರಿ ಎಂದಂತ. ಮತ್ತೆ ಒತ್ತಿ ಒತ್ತಿ ಬಿಡಲ್ಲ, ಇವ್ರು ಬಿಡಲ್ಲ, ಇವರು ಕೇಳ್ತಾನೆ ಇದ್ರು. ಅವನಿಗೆ ಭಾರಿ ಸಿಟ್ಟು ಬಂತಂತೆ, ಕೆಂಡ ಮಂಡಲಾದ, ನಿನಗೆ ನಾನು ಕಾಣಿಕೆ ಬೇಕಲ್ಲ, ಕಾಣಿಕೆ ಬೇಕಲ್ಲ ಯೂನಿವರ್ಸಿಟಿಗೆ ತಗೋಯ್ದನ ಅಂಥೇಳಿ ಎಡಗಾಲಿ ಹಾಕ್ಕೊಂಡಂತ ಚಪ್ಪಲಿ ತೆಗೆದು ಬಿಸಾಕ್ಬಿಟ್ಟ ಅವ್ರ ಕಡೆ, ಎಡಗಾಲಿ ಹಾಕೊಂಡು ಚಪ್ಪಲಿ ಬಿಸಾಕ್ಬಿಟ್ಟ. ಮಾಲ್ವೀಯರಿಗೆ ಒಂಚೂರು ಬೇಜಾರಿಲ್ರಿ, ಯಾವಾಗಲೂ ಉದಾತ್ತ ಮನುಷ್ಯರು ಹೆಂಗಿರ್ತಾರೆ, ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅವರು, ಅಯ್ಯೋ ಭಾಳ ಒಳ್ಳೇದಾಯ್ತು ಸ್ವಾಮಿ ಅಂದ್ರು. ಆ ಚಪ್ಪಲಿ ತೊಗೊಂಡು ಹೋದ್ರು ಹೊರಟೇ ಬಿಟ್ರು. ನಿಜಾಮಗೆ ಆಶ್ಚರ್ಯ, ಎಲ್ಲ ಇವನ ಚಪ್ಪಲಿ ಹೋದ ಚಪ್ಪಲಿ ತೊಗೊಂಡು ಹೋಗ್ಬಿಟ್ನಲ್ಲ ಇವನು, ಏನ್ ಮಾಡ್ತಾನ ಅಂತ ತಗೊಂಡು ನೋಡ್ಕೊಂಬನ್ನಿ ಅಂತ ತನ್ನ ಸೇವಕನ ಕಳಿಸಿದ್ರಂತೆ. ಮಾಲ್ವೀಯರು ಏನ್ ಮಾಡಿದ್ರು ಗೊತ್ತಾ, ಸೀದಾ ಬಂದ್ರು ಈಗ ಚಾರ್ಮಿನಾರ್ ಇದೆಯಲ್ಲ ಮಾರ್ಕೆಟ್ ಪ್ಲೇಸು, ಅಲ್ಲಿ ನಿಂತ್ಕೊಂಬಿಟ್ರು. ನಿಂತ್ಕೊಂಡ್ಬಿಟ್ಟು ಕಟ್ಟೆ ಮೇಲೆ ನಿಂತು, ನೋಡಿ ನಿಜಾಮರು ಕಾಣಿಕೆ ಕೊಟ್ಟಿದ್ದಾರೆ, ವಿಶ್ವವಿದ್ಯಾಲಯಕ್ಕೆ ಚಪ್ಪಲಿ ಕೊಟ್ಟಿದ್ದಾರೆ, ಇದನ್ನ ಹರಾಜ್ ಹಾಕ್ತಾ ಇದ್ದೀನಿ, ನಿಜಾಮರ ಪಾದದ ಮಚ್ಚೆ ಇದು, ಸುಲಭ ಅಲ್ಲ ಇದು, ಇದು ಅವ್ರ ಕಾಣಿಕೆ, ಇದನ್ನ ಮಾರಿ ಬಂದಂತ ಹಣ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಹೋಗುತ್ತೆ, ಎಷ್ಟು ಕೊಡ್ತೀರಿ? 50 ರೂಪಾಯಿಂದ ಶುರು ಮಾಡ್ತೀನಿ ಅಂತ ಶುರು ಮಾಡ್ಬಿಟ್ರು. ಆ ವಿಷಯ ಕೇಳಿದಂತ ನಿಜಾಮನ ಸ್ನೇಹಿತ ಇದ್ದಾನಲ್ಲ, ವಾಪಸ್ ಓಡೋ ಹೇಳಿದ, ಸ್ವಾಮಿ ನಿಮ್ಮ ಮರ್ಯಾದೆ ಹರಾಜಾಗಿ ಹೋಗ್ತದೆ, ನಿಮ್ ಚಪ್ಪಲಿ ಹರಾಜ್ ಮಾಡ್ತಿದ್ದಾನೆ ಮನುಷ್ಯ ಅಂತ. ಏ ಕರ್ಸಪ್ಪ ಕರ್ಸಪ್ಪ, ಅವ್ನು ಕರೆಸ್ಬಿಟ್ಟು ಹಣ ಕೊಟ್ಟು ಕಳಿಸಿದ್ರಂತೆ. ಇದು ತಮಾಷೆ ಪ್ರಸಂಗ ಅನಿಸಿದ್ರು ಕೂಡ ಒಂದು ನೆನ್ಪಿಡ್ಬೇಕು ಸ್ನೇಹಿತರೆ, ಸ್ವಂತ ಲಾಭದ ಏನೂ ಅಪೇಕ್ಷೆ ಇಲ್ಲದೆ ಮಾಡಿದಂತ ಸಮಾಜ ಸೇವೆ ಇದೆಯಲ್ಲ, ಅದಕ್ಕೆ ಭಗವಂತನ ಸಹಾಯ ಖಂಡಿತ ಸಿಗ್ತದೆ. ಅದು ಅಲ್ಲದೆ ಕೈಗೂ ನಾಲಿಗೆಗೂ ತುಂಬಾ ಹತ್ತಿರದ ಸಂಬಂಧ ಅಂತ. ಯಾವತ್ತು ಸ್ವಂತಕ್ಕೋಸ್ಕರ ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ, ಮಾತಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾಲಿಗೆ. ಅದಕ್ಕೆ ದಯವಿಟ್ಟು ನಿಮಗೋಸ್ಕರ ಕೇಳುವಾಗ ಕೈ ಮುಂದೆ ಹೋಗದಿರಲಿ, ಮತ್ತೊಬ್ಬರಿಗೋಸ್ಕರ ಕೇಳುವಾಗ ಕೈ ಹಿಂದೆ ಇರ್ಕೊಡೋದು ಚಾಚಬೇಕು. ಸಾಧನೆಗೆ ಧೈರ್ಯ ಬರ್ತದೆ, ಅದರಿಂದ ಮಹಾಕಾರ್ಯ ಆಗುವ ಸಾಧ್ಯ ಇದೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ಕೀಟಕಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಿರೋದು ನಿಜ, ಆದರೂ ಕೀಟಗಳ ಉಪಟಳ ತಡೆಯಲು ಔಷಧಗಳನ್ನು ಸಿಂಪಡಿಸೋದು ರೈತರಿಗೆ ಅನಿವಾರ್ಯ. ಆದರೆ ಕೀಟನಾಶಕ ಬಳಸದೆ ಕೀಟ ತಡೆಯುವ ನಿಟ್ಟಿನಲ್ಲಿ ಒಂದು ಹೊಸ ವಿಧಾನವೇ ಟ್ರೈಕೋಗ್ರಾಮ ಎನ್ನುವ ಪರತಂತ್ರ ಜೀವಿ. ಇದು ಅತಿ ಸಣ್ಣ ಕೀಟವಾಗಿದ್ದು ಬೆಳೆಗಳಿಗೆ ಬಾಧಿಸುವ ಸುಮಾರು 200 ವಿಧದ ಕೀಟಗಳ ಮೊಟ್ಟೆಗಳನ್ನು ತಿಂದು ನಾಶಪಡಿಸುತ್ತವೆ. ಪ್ರಪಂಚದಾದ್ಯಂತ ಕೀಟಗಳ ನಿಯಂತ್ರಣಕ್ಕಾಗಿ ಮೊಟ್ಟೆಯ ಪರಾವಲಂಬಿಗಳ ಹಲವಾರು ಗುಂಪುಗಳನ್ನು ಸಾಮಾನ್ಯವಾಗಿ ಬಳಸ್ತಾ ಇದ್ರೂ ಟ್ರೈಕೋಗ್ರಾಮ ಎಸ್ಪಿಪಿ ಇದು ಅತ್ಯಂತ ಪ್ರಮುಖ ಜೈವಿಕ ನಿಯಂತ್ರಣವಾಗಿದೆ. ಪ್ರಸ್ತುತ ಟ್ರೈಕೋಗ್ರಾಮ ಜಾತಿಗಳ ಸಂಖ್ಯೆಯು 200ಕ್ಕಿಂತ ಹೆಚ್ಚಿದೆ. ಅತಿಥೇಯ ಮೊಟ್ಟೆಗಳನ್ನು ಪತ್ತೆ ಹಚ್ಚಲು ವಯಸ್ಕ ಹೆಣ್ಣುಗಳು ಮೊಟ್ಟೆಯ ಆಕಾರ ಮತ್ತು ಬಣ್ಣದಂತಹ ರಾಸಾಯನಿಕ ದೃಶ್ಯ ಸಂಕೇತಗಳನ್ನು ಬಳಸುತ್ತವೆ. ಒಂದು ಹೆಣ್ಣು ದಿನಕ್ಕೆ 10 ಅತಿಥೇಯ ಮೊಟ್ಟೆಗಳವರೆಗೆ ಪರಾವಲಂಬಿಯಾಗಬಲ್ಲದು. ಟ್ರೈಕೋಗ್ರಾಮ ಎಸ್ಪಿಪಿಯನ್ನು ಚಿಟ್ಟೆ ಮತ್ತು ಪತಂಗಗಳ ನಿಯಂತ್ರಣಕ್ಕಾಗಿ ಹಲವು ವರ್ಷಗಳಿಂದ ಬಳಸಲಾಗ್ತಾ ಇದೆ. ಟ್ರೈಕೋಗ್ರಾಮದ 9 ಜಾತಿಗಳನ್ನು ಪ್ರಪಂಚದಾದ್ಯಂತ ವಾಣಿಜ್ಯಿಕವಾಗಿ ಉತ್ಪಾದಿಸಲಾಗ್ತಾ ಇದೆ. ಟ್ರೈಕೋಗ್ರಾಮದಿಂದ ನಿಯಂತ್ರಿಸಲ್ಪಡುವಂತಹ ಕೆಲವು ಕೀಟಗಳು ಯಾವುದೆಂದರೆ ಹತ್ತಿಯ ಕಾಯಿ ಕೊರೆಯುವ ಹುಳು, ಭತ್ತದ ಕಾಂಡ ಕೊರೆಯುವ ಹಾಗೂ ಎಲೆ ಸುತ್ತುವ ಕೀಟಗಳು, ಶೇಂಗಾದ ಎಲೆ ತಿನ್ನುವ ಹುಳು, ಕಬ್ಬಿನ ಸುಳಿ ಕೊರಕ, ನೆತ್ತಿ ಸುಳಿ ಕೊರಕ ಮತ್ತು ಕಾಂಡ ಕೊರಕ. ಜೈವಿಕ ನಿಯಂತ್ರಣಕ್ಕಾಗಿ ಸಾಮಾನ್ಯವಾಗಿ ಬಳಸಲಾಗುವ ಜಾತಿಗಳೆಂದರೆ ಟ್ರೈಕೋಗ್ರಾಮ ಚಿಲೋನಿಸ್, ಟ್ರೈಕೋಗ್ರಾಮ ಜಪೋನಿಕಂ, ಟ್ರೈಕೋಗ್ರಾಮ ಪ್ರಿಟಿಯೋಸಂ, ಟ್ರೈಕೋಗ್ರಾಮ ಎಕ್ಸಿಕ್ಯೂಮ್ ಮತ್ತು ಟ್ರೈಕೋಗ್ರಾಮ ಮಿನುಟಮ್. ಈ ಟ್ರೈಕೋಗ್ರಾಮ ಎನ್ನುವ ಪರಾವಲಂಬಿಯು ಕೃಷಿ ಪರಿಸರ ವ್ಯವಸ್ಥೆಗಳಲ್ಲಿ ಕೀಟಗಳ ಪ್ರಮುಖ ನೈಸರ್ಗಿಕ ಶತ್ರು. ಈ ಪ್ರಭೇದವು ಯಶಸ್ವಿಯಾಗಿ ಜೈವಿಕ ನಿಯಂತ್ರಣವನ್ನು ಮಾಡಲು ಟ್ರೈಕೋಗ್ರಾಮ ಕಣಜಗಳು ಸಮಯ ನಿರ್ದಿಷ್ಟ ಬಹು ಬಿಡುಗಡೆಗಳನ್ನು ಹೊಂದಿರಬೇಕು. ಟ್ರೈಕೋಗ್ರಾಮ ಎಲ್ಲ ಕೃಷಿ ಕೀಟಗಳಿಗೆ ಕೀಟನಾಶಕಗಳಂತೆ ಪರಿಣಾಮಕಾರಿ ಆಗಿಲ್ಲದಿದ್ದರೂ ಇದನ್ನು ಉತ್ತಮ ಆರಂಭಿಕ ಆಯ್ಕೆಯಾಗಿ ಪರಿಗಣಿಸಬಹುದು. ಇದು ಕೀಟ ನಿಯಂತ್ರಣದ ಪರಿಣಾಮಗಳನ್ನು ದೀರ್ಘಗೊಳಿಸಲು ಸಹಾಯ ಮಾಡುತ್ತೆ. ಇದರ ಬಳಕೆಯು ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಪರಿಣಾಮವಾಗಿ ಟ್ರೈಕೋಗ್ರಾಮವನ್ನು ಜೈವಿಕ ನಿಯಂತ್ರಣಕ್ಕೆ ಉತ್ತಮ ವಿಧಾನ ಎಂದು ಪರಿಗಣಿಸಲಾಗಿದೆ. ಟ್ರೈಕೋಗ್ರಾಮಗೆ ಎರಡು ಅತ್ಯಂತ ವಿಷಕಾರಿ ಕೀಟನಾಶಕಗಳೆಂದರೆ ಆರ್ಗ್ಯಾನೋಫಾಸ್ಪೇಟ್ಗಳು ಮತ್ತು ಕಾರ್ಬಮೇಟ್ಗಳು. ಆರ್ಗ್ಯಾನೋಫಾಸ್ಪೇಟ್ ಅನ್ನು ಬಳಸಿದಾಗ ಟ್ರೈಕೋಗ್ರಾಮದಲ್ಲಿ ಅತ್ಯಧಿಕ ಮರಣ ಪ್ರಮಾಣವು ಕಂಡುಬಂದಿದೆ. ಈ ಟ್ರೈಕೋಗ್ರಾಮವನ್ನು ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಬೆಳೆಯ ಎಲೆಗಳ ಕೆಳಭಾಗದಲ್ಲಿ ಟ್ರೈಕೋಕಾರ್ಡುಗಳ ತುಂಡುಗಳನ್ನು ಪ್ರಧಾನವಾಗಿ ಇರಿಸಬೇಕು. 18x9 cm ಟ್ರೈಕೋಕಾರ್ಡ್ ಸುಮಾರು 18,000-20,000 ಪರಾವಲಂಬಿ ಮೊಟ್ಟೆಗಳನ್ನು ಹೊಂದಿರುತ್ತೆ. 1 ಹೆಕ್ಟೇರ್ ಪ್ರದೇಶಗಳಲ್ಲಿ ಸುಮಾರು 0.3-0.5 million ಪರಾವಲಂಬಿ ಮೊಟ್ಟೆಗಳನ್ನು ಸೂಕ್ತ ಕಂತುಗಳಲ್ಲಿ ಬಿಡುಗಡೆ ಮಾಡಬೇಕಾಗತ್ತೆ. ಸಂಜೆ ಅಥವಾ ಬೆಳಗಿನ ವೇಳೆಯಲ್ಲಿ ಪರಾವಲಂಬಿಗಳನ್ನು ಬಿಡುಗಡೆ ಮಾಡುವುದು ಉತ್ತಮ. ಕೀಟನಾಶಕ ಸಿಂಪಡಣೆಗಳನ್ನು ಬಿಡುಗಡೆಯ ಮೊದಲು ಮತ್ತು ನಂತರ ಮಾಡಬಾರದು. ಈ ಟ್ರೈಕೋಗ್ರಾಮ ಎನ್ನುವ ಪರಾವಲಂಬಿಯ ಪ್ರಬುದ್ಧ ಹೆಣ್ಣು ಟ್ರೈಕೋಗ್ರಾಮ ಅತಿಥೇಯ ಮೊಟ್ಟೆಗಳನ್ನು ಹೊಲದಲ್ಲಿ ಹುಡುಕುತ್ತದೆ ಮತ್ತು ಕೀಟದ ಮೊಟ್ಟೆಗಳೊಳಗೆ ಮೊಟ್ಟೆಗಳನ್ನು ಇಡುವ ಮೂಲಕ ಅವುಗಳನ್ನು ಪರಾವಲಂಬಿಗೊಳಿಸುತ್ತದೆ. ಪರಾವಲಂಬಿ ಲಾರ್ವಾಗಳು ಕೀಟ ಮೊಟ್ಟೆಗಳ ಭ್ರೂಣವನ್ನು ತಿನ್ನುತ್ತವೆ ಮತ್ತು ಅತಿಥೇಯ ಮೊಟ್ಟೆಗಳ ಒಳಗೆ ಬೆಳವಣಿಗೆಯನ್ನು ಪೂರ್ಣಗೊಳಿಸುತ್ತವೆ. ಪರಾವಲಂಬಿ ಮೊಟ್ಟೆಗಳು 3-4 ದಿನಗಳಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಪರಾವಲಂಬಿ ಪ್ರಬುದ್ಧ ಕೀಟಗಳು 7-8 ದಿನಗಳಲ್ಲಿ ಹೊರಹೊಮ್ಮುತ್ತವೆ. ಈ ಟ್ರೈಕೋಗ್ರಾಮ ಎನ್ನುವ ಪರಾವಲಂಬಿಯ ಪ್ರಯೋಜನಗಳು ಬಹಳಷ್ಟಿವೆ. ವಯಸ್ಕ ಸಮರ್ಥ ಅತಿಥೇಯ ಕೀಟಗಳ ಹುಡುಕಾಟದ ಸಾಮರ್ಥ್ಯ ಹೊಂದಿರುತ್ತೆ. ಹಾನಿಯನ್ನುಂಟು ಮಾಡುವ ಮೊದಲು ಮೊಟ್ಟೆಯ ಹಂತದಲ್ಲೇ ಕೀಟಗಳನ್ನು ಕೊಲ್ಲುತ್ತೆ. ಹೊಲದಲ್ಲಿನ ಕೀಟವನ್ನು ನಾಶಪಡಿಸುವಾಗ ತಮ್ಮನ್ನು ತಾವು ಗುಣಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಕ್ಷೇತ್ರದಲ್ಲಿ ಬಿಡುಗಡೆ ಮಾಡುವುದಕ್ಕೆ ಸುಲಭವಾಗಿದೆ, ಪರಿಸರಕ್ಕೆ ಸುರಕ್ಷಿತ. ಟ್ರೈಕೋಗ್ರಾಮವನ್ನು ಬಳಸಿದರೆ ಕೀಟನಾಶಕಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇತರ ಪ್ರಯೋಜನಕಾರಿ ಕೀಟಗಳ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನು ಕೂಡ ಬೀರೋದಿಲ್ಲ. ಮಾನವ ಮತ್ತು ಸಾಕು ಪ್ರಾಣಿಗಳಿಗೆ ಹಾನಿಕಾರಕವೂ ಅಲ್ಲ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಬಿಕೆ ಸುಮಿತ್ರಾ ಹಾಡಿದ ಆರ್ ಎನ್ ಜೆ ಗೋಪಾಲ್ ಅವರ ರಚನೆ ಚೆಲುವು ನೋಡಮ್ಮ ಚೆಲುವು.

ಗಾನಸುಧೆ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಶ್ರೋತೃಗಳೇ, ಇಂದು ಮುಂಜಾನೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 9:05 ಭಾವಗೀತೆಯನ್ನು ಕೇಳಲಿದ್ದೀರಿ. 9:15 ನಗು ಹಾಗೂ ಹಾಸ್ಯ ಪ್ರಜ್ಞೆ ಈ ಕುರಿತು ಮಾತನಾಡುತ್ತಾರೆ ಅರುಣಾ ನಾಡಿಗೇರ್. 9:30 ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. 5:00 ಯುವವಾಣಿಯಲ್ಲಿ ಶಿಕ್ಷಣ ನಾಕಂಡಂತೆ ಮಾತನಾಡುತ್ತಾರೆ ಮೇಘಾ ಹೆಗಡೆ. ನಂತರ ದಿನೇಶ್ ಎನ್ ಮಡಿವಾಳ್ ಅವರಿಂದ ಸ್ವರಚಿತ ಕವನ ವಾಚನ. 5:30 ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಕಾಡಂಚಿನ ಸಂಗೀತ. 6:50 ಕಿಸಾನ್ ವಾಣಿಯಲ್ಲಿ ಸಮುದ್ರ ಮೀನುಗಾರಿಕೆ ಅನುಭವ ಕುರಿತು ಈಶ್ವರ್ ಮೊಗರ್ ಇವರಿಂದ ಇವರೊಂದಿಗೆ ಸಂದರ್ಶನ ಕೇಳಿರುವಿರಿ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು ಕೇಳಲಿದ್ದೀರಿ. ಆಕಾಶವಾಣಿ ಕಾರವಾರ ಸಮಯ 7:02 ವಾಣಿಜ್ಯ ಪ್ರಕಟಣೆ, 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಗೆಲಲೇ ಇರಲಿ ಗೆಲುವೇ ಬರಲಿ ನಿಜವೇ ಬಾಳಲ್ಲಿ ಹೊನ್ನಾಗಲಿ.
1: ಆಕಾಶವಾಣಿ ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ ಸಿಬಿಎಸ್.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರೀ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ, ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಗಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF, SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ

0: ಕೇಂದ್ರಗಳು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,627 ಹೆಕ್ಟೇರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,00,000

0: 48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು ಶೇಕಡ 71.53% ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ ಶೇಕಡ 100% ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
2: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 88ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್.
3: ಕಥೆಯ ಒಳಗಿನ ಕಥೆ ಇದು. ರಾಮಾಶ್ವಮೇಧದ ಕಥನವನ್ನು ಕವಿ ಮುದ್ದಣ ಪತ್ನಿಗೆ ಹೇಳ್ತಾನೆ. ಅಲ್ಲಿ ಬರುವ ಶತ್ರುಘ್ನನಿಗೆ ತೇಜಪುರದ ಅರಸನ ಕಥೆಯನ್ನು ಮಂತ್ರಿ ಹೇಳ್ತಾನೆ. ಈ ಕಥೆಯ ಒಳಗೆ ಜಾಬಾಲಿ ಮಹರ್ಷಿ ಜನಕರಾಜನ ಕಥೆಯನ್ನು, ಗೋ ಮಹಾತ್ಮೆಯನ್ನು ಅರಸನಾದ ಋತಂಭರನಿಗೆ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಜನಕರಾಜ ನರಕವಾಸಿಗಳಾದವರಿಗೆ ತನ್ನ ಪುಣ್ಯಾರ್ಧವನ್ನು ಕೊಟ್ಟ ಪ್ರಕರಣವನ್ನು ಹೇಳಿ, ಅಲ್ಲಿಂದ ಆ ಜೀವರೆಲ್ಲ ಈ ಅರಸನನ್ನು ಕೊಂಡಾಡುತ್ತಾ ನರಕದಿಂದ ಬಿಡುಗಡೆಯನ್ನು ಹೊಂದಿದರು ಎಂಬಲ್ಲಿಗೆ ಮುಂದಿನ ಕಥೆ ಪ್ರಾರಂಭವಾಗ್ತದೆ.

ಅರಸ ರತಂಬರ ಜಾಬಾಲಿ ಅವನಿಗೆ ಹೇಳ್ತಾ ಇರುವ ಪ್ರಕರಣದಲ್ಲಿ ಈ ರಾಮಸ್ಮರಣೆಯನ್ನು ಎಷ್ಟು ಪುಣ್ಯ ಸಂಚಯದ ಒಂದು ಮಾಧ್ಯಮ ಅಂತ ತಿಳಿಯುತ್ತಾನೆ ಅನ್ನುವುದನ್ನು ಹೇಳ್ತಾ ಇದ್ದಾನೆ. ನರಕವಾಸಿಗಳೆಲ್ಲ ರಾಮನಾಮ ಸ್ಮರಣೆಯ ಪುಣ್ಯಾರ್ಧವನ್ನು ಹೊಂದಿ ನರಕದಿಂದಲೇ ಬಿಡುಗಡೆಯಾದಂತಹ ಈ ಮಹಿಮೆಗೆ ಆಶ್ಚರ್ಯಚಕಿತನಾಗಿ ಹೋಗುತ್ತಾನೆ ಜನಕ ಭೂಪತಿ. ಮಾತ್ರವಲ್ಲ, ಈ ಮಿಥಿಲೆಯ ಒಡೆಯನು ಆ ಶೈಮಿನಿಯ ಒಡೆಯನಾದ ಯಮನಲ್ಲಿ ಕೇಳ್ತಾನೆ, ಪಾಪಿಗಳಲ್ಲ ಪುಣ್ಯಾತ್ಮರ್ ನರಕಕ್ಕೆ ಏತಪ್ಪರ್ ಇರರ್. ಅಂದರೆ ಏನರ್ಥ? ಪುಣ್ಯಾತ್ಮರು ಮಾತ್ರ ಸ್ವರ್ಗವನ್ನು ಸೇರ್ತಾರೆ, ಪಾಪಿಗಳು ಮಾತ್ರ ನರಕವನ್ನು ಸೇರ್ತಾರೆ. ನಾನು ಪುಣ್ಯಾತ್ಮ ಅಂತ ನೀನು ಹೇಳ್ತಾ ಇದ್ದಿ, ಅಂಥವನು ನಾನಿಲ್ಲಿಗೆ ಯಾಕೆ ಬಂದೆ, ಏಂ ಕಥದಿಂದ, ಯಾವ ಕಾರಣದಿಂದ ನಾನಿಲ್ಲಿಗೆ ಬಂದೆ ಹೇಳ್ತೀಯಾ ಅಂತ ಕೇಳಿದರೆ ಯಮಧರ್ಮ ನಸುನಗೆಯಿಂದ ಉತ್ತರಿಸ್ತಾನೆ, ನೀನು ಪುಣ್ಯಾತ್ಮನು ನಿಜವಾದರೂ ಇಲ್ಲಿಗೆ ಬರುವುದಕ್ಕೆ ಕಾರಣವಾದ ಪಾಪಕೃತ್ಯವೊಂದಕ್ಕೆ ಪಾಲುದಾರನಿದ್ದೀಯೇ. ಏನು ಪಾಪಕೃತ್ಯ ಅಂತಂದರೆ, ಹಿಂದೊಮ್ಮೆ ಒಂದು ಹಸುವು ತನ್ನಷ್ಟಕ್ಕೆ ತಾನೇ ಮೇವುಣ್ಣುತ್ತಿರುವ ಕಾಲಕ್ಕೆ ನೀನದನ್ನು ಅಲ್ಲಿಂದ ಓಡಿಸಿದವನಿದ್ದೀಯೇ, ಅದು ಕಾರಣದಿಂದ ನಿನಗೆ ನಮ್ಮ ಪುರದ ದರ್ಶನವಾಯಿತು. ಅಂದರೆ ಇದು ಧರ್ಮ ಸೂಕ್ಷ್ಮ ಹೀಗಿದೆ ಅಂತ ಯಮಧರ್ಮ ವಿವರಿಸ್ತಾ ಇದ್ದಾನೆ. ಹೀಗಾಗಿ ಗೋ ಮಹಾತ್ಮೆಯನ್ನು ನೀನು ತಿಳಿಯಲಾರೆಯ, ಪಾಪವೋ ಪುಣ್ಯವೋ ಗೋ ಸೇವೆಯಿಂದಲೋ ಗೋ ಹಿಂಸೆಯಿಂದಲೋ ಒದಗುತ್ತದೆ ಅಂತ ಹೇಳ್ತಾನೆ. ಹೀಗೆ ಧರ್ಮರಾಜನ ನುಡಿಗೆ ಒಪ್ಪಿದ ಜನಕರಾಜ ತಾನವನಿಗೆ ಕೈಮುಗಿದು ಮುಂದೆ ತೆರಳುತ್ತಾನೆ.

0: ಗೋವಿನ ಮಹಿಮೆಯೇ ಆ ಸ್ವರೂಪದ್ದು. ಜನಕರಾಜ ಉದ್ದೇಶಪಟ್ಟು ಆ ಗೋವನ್ನು ಓಡಿಸಿದವನಲ್ಲ, ಸಂಕಲ್ಪದಿಂದ ಮಾಡಿದ ಪಾಪವಲ್ಲದೇ ಇದ್ದರೂ ಒಮ್ಮೆಯಾದರೂ ಉದ್ದೇಶ ಪಡೆದೇ ಆದರೂ ಗೋವನ್ನು ಓಡಿಸಿದ್ದಾನೆ ಎನ್ನುವ ಕಾರಣದಿಂದ ಜನಕನಂತಹ ರಾಜಋಷಿಗೇ ನರಕದರ್ಶನವಾಯಿತು ಅಂತಾದರೆ, ಅಂತಹ ಒಂದು ಸಾಧುವಾದ ಜೀವಿಯನ್ನು ಕೊಲ್ಲುವ, ನೋಯಿಸುವ ಕೆಟ್ಟವರಿಗೆ ಇನ್ನು ಯಾವ ಬಾಳ್ಕೆಯೋ, ಯಾವ ನಾಡಿನಲ್ಲಿ ವಾಸವೋ, ಅಂದರೆ ನರಕದಲ್ಲಿ ಅಲ್ಲ, ಅದಕ್ಕಿಂತಲೂ ಹೀನವಾದ ಬದುಕನವರು ಕಾಣುವುದಕ್ಕುಂಟು. ಹಾಗೆಯೇ ಅತ್ಯಂತ ಭಕ್ತಿಯಿಂದ ಈ ಗೋವನ್ನು ಸೇವೆ ಮಾಡುವ ಅಥವಾ ಅದನ್ನು ಪೂಜಿಸುವ ಮನುಷ್ಯರಿಗೆ ಮನೋರಥವು, ಅಂದರೆ ಅವರ ಅಪೇಕ್ಷೆಗಳು ಸಿದ್ಧಿಸುವುದು ದೊಡ್ಡದೇ. ಅಂದರೆ ಗೋಪೂಜೆಯಿಂದ ಎಂತಹ ಅಪೇಕ್ಷೆಯನ್ನಾದರೂ ಮಾನವರಾದವರು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಮನುಕುಲದಲ್ಲಿ ಹುಟ್ಟಿದ ಪೂರ್ವ ಅರಸರು ಗೋಪೂಜೆಯ ಪ್ರಭಾವದಿಂದ ಪುತ್ರರನ್ನು ಪಡೆದದ್ದು ಇತಿಹಾಸದಲ್ಲಿದೆ. ಹಾಗಾಗಿ ನೀನು ಕವಲು ಮನಸ್ಸನ್ನು ಬಿಟ್ಟು ಪೂಜಿಸಿದರೆ ಸಿದ್ಧಿಯಾಗುತ್ತದೋ ಇಲ್ಲವೋ, ಫಲ ದೊರೆಯುತ್ತದೋ ಇಲ್ಲವೋ, ಪೂಜಿಸಬೇಕೋ ಬೇಡವೋ ಎನ್ನುವಂತಹ ಈ ಎರಡು ಬಗೆಯ ಯೋಚನೆಯನ್ನು ಬಿಟ್ಟು ಗೋವನ್ನು ಪೂಜಿಸು ಅಂತ ಹೇಳಿದ ಜಾಬಾಲಿಯು ಆ ಪೂಜಾ ವಿಧಾನವನ್ನು ಕೂಡ ಅರಸನಿಗೆ ನಿರ್ದಿಷ್ಟಪಡಿಸಿ ತಾನವನನ್ನು ಬೀಳ್ಕೊಂಡು ಹೊರಟು ಹೋಗ್ತಾನೆ.
1: ಶತ್

ಶತ್ರುಘ್ನನಿಗೆ ಮಂತ್ರಿ ಈ ಕಥೆಯನ್ನು ಹೇಳಿ ಮಾತನ್ನು ಮುಂದುವರಿಸ್ತಾನೆ. ಹೀಗೆ ಜಾಬಾಲಿಯ ಉಪದೇಶವನ್ನು ಹೊಂದಿದ ಋತಂಭರ ರಾಜನು ಇದನ್ನು ಗುರುಪದೇಶವೆಂದೇ ತಿಳಿಯುತ್ತಾನೆ. ಗುರುಪದೇಶ ಅಂತಂದರೆ ಶಿಷ್ಯನಾದವನಿಗೆ ಗುರು ಮಾಡುವ ಉಪದೇಶ ಅನ್ನುವುದು ಒಂದರ್ಥ. ಇನ್ನೊಂದು, ಆ ಉಪದೇಶಕ್ಕೆ ಗುರುತ್ವ ಇದೆ, ತೂಕ ಇದೆ, ಅದು ಲಘುವಲ್ಲ ಎನ್ನುವ ಧೋರಣೆಯಿಂದ ಹಾಗೆ ಭಾವಿಸಿ ಋತಂಭರನು ಅತ್ಯಂತ ಭಕ್ತಿಯಿಂದ ಕೂಡಿದವನಾಗಿ ಒಂದು ಲಕ್ಷಣಗಳಿಂದ ಕೂಡಿದ ಶುಭ ಲಕ್ಷಣ ಸಹಿತವಾದಂತಹ ಆವನ್ನು ಅಂದರೆ ಗೋವನ್ನು, ಧೇನುವನ್ನು ಸೇವಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಅನೇಕ ಕಾಲ ಆ ಗೋಪೂಜೆಯನ್ನು ನಡೆಯಿಸ್ತಾ ಇರುವಾಗ ಕೊನೆಗೆ ಆ ಸುರಭಿಯು ಇವನ ಭಕ್ತಿಗೆ ತಾನು ಒಲಿಯುತ್ತದೆ. ಮಾತ್ರವಲ್ಲ, ಪುತ್ರವಾನ್ ಭವ ಅರ್ಥಾತ್ ನೀನು ಮಗನನ್ನು ಹೊಂದು ಎನ್ನುವ ಆಶೀರ್ವಾದ ವಾಕ್ಯವನ್ನು ದಿವ್ಯವಾಣಿಯಿಂದ ಅಥವಾ ದೇವವಾಣಿಯಿಂದ ಹರಸಿ ತಾನು ತನ್ನ ಧೇನುಲೋಕವನ್ನು ಸೇರಿಕೊಳ್ಳುತ್ತದೆ.

ಹೀಗೆ ಋತಂಭರ ಮಹಾರಾಜನು ತನ್ನನ್ನು ಹರಸಿ ಹೋದ ಆ ಧೇನುವಿನ ವಾತ್ಸಲ್ಯವನ್ನು ಕುರಿತು ನೆನೆಯುತ್ತಾ ಕೆಲವು ದಿನಗಳನ್ನು ಕಳೆಯುತ್ತಾನೆ. ಈ ಆಶೀರ್ವಾದ ವಾಕ್ಯವನ್ನಾಡಿದ ಧೇನು ತೆರಳಿದ ಮೇಲೆ ದಿನೇ ದಿನೇ ಈ ರಾಜನ ಅಪೇಕ್ಷೆ ಸಿದ್ಧಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ತನ್ನ ಪತ್ನಿಯಲ್ಲಿ ಒಬ್ಬ ಸತ್ಯವಂತನೆಂಬ ಮಗನನ್ನು ಋತಂಭರ ರಾಜನು ಪಡೆಯುತ್ತಾನೆ. ಋತವನ್ನು ಭರಿಸಿದವನು ಋತಂಭರ, ಅವನಿಗೆ ಸತ್ಯವಂತನಾದ ಅಥವಾ ಸತ್ಯವಂತನೇ ಎನಿಸಿಕೊಂಡ ಒಬ್ಬ ಪುತ್ರನು ಉದಯಿಸ್ತಾನೆ. ಹೀಗೆ ಪಡೆದಂತಹ ಮಗನು ತಂದೆಗೆ ಸಾರ್ಥಕ್ಯವನ್ನು ತಂದುಕೊಡುತ್ತಾನೆ. ಮಾತ್ರವಲ್ಲ, ಹೊಸ ಯೌವನದಿಂದ ಶೋಭಿಸ್ತಾ ಇದ್ದಂತಹ ಈ ರಾಜಕುಮಾರನಿಗೆ ಅರ್ಥಾತ್ ಸತ್ಯವಂತನಿಗೆ ರಾಜ್ಯಭಾರದ ಎಲ್ಲ ಹೊಣೆಯನ್ನು ಒಪ್ಪಿಸಿದ ಋತಂಭರನು ತಾನು ಇನ್ನೊಂದು ಸಾಮ್ರಾಜ್ಯವನ್ನು ಸೂರೆಗೊಂಡು ಆಳುವುದಕ್ಕಾಗಿ ಹೊರಟು ಹೋಗುತ್ತಾನೆ. ಆ ಇನ್ನೊಂದು ಸಾಮ್ರಾಜ್ಯ ಬೇರೆ ಯಾವುದೂ ಅಲ್ಲ, ಇಲ್ಲಿಯವರೆಗೆ ಆಳ್ತಾ ಇದ್ದ ಭವದ ಸಾಮ್ರಾಜ್ಯವಾದರೆ ಆಮೇಲಿನದ್ದು ತಪಸ್ಸಾಮ್ರಾಜ್ಯ. ಈ ತಪಸ್ಸಾಮ್ರಾಜ್ಯವನ್ನು ಆಳಬೇಕಾದ ಪೂರ್ವ ಪರಂಪರೆಯನ್ನು ಅಂಗೀಕರಿಸಿ ವಾನಪ್ರಸ್ಥವನ್ನು ಸೇರಿ ತಪಸ್ಸಿಗೆ ತೊಡಗಿದ ಅಂತ ಅರ್ಥ.

ಸತ್ಯವಂತನ ಬೆಳವಣಿಗೆಯನ್ನು ಕವಿ ಇಲ್ಲಿ ಬಹಳ ಸೊಗಸಾಗಿ ವರ್ಣಿಸ್ತಾನೆ. ಆ ವರ್ಣನೆಯ ದೃಷ್ಟಾಂತಗಳನ್ನು ನೋಡಿದಾಗ ಸಹಜವಾಗಿ ಯಾವುದು ಯಾವುದರಿಂದ ಹರ್ಷವನ್ನು ಹೊಂದುತ್ತದೆಯೋ, ಬೆಳವಣಿಗೆಯನ್ನು ಸಾಧಿಸ್ತದೆಯೋ, ಅಂತಹ

0: ದೃಷ್ಟಾಂತಗಳನ್ನೇ ಕವಿ ಪೋಣಿಸಿದ್ದು ಕಾಣಿಸ್ತದೆ. ಎಳೆಯ ಸೂರ್ಯನ ಅಥವಾ ಬೆಳಗಿನ ಸೂರ್ಯನ ಹೊಸ ಬಿಸಿಲಿಗೆ ತಾನು ಅರಳಿ ನಳನಳಿಸುವ ತಾವರೆಯ ಹಾಗೆ, ವಸಂತ ಋತು ಬಂದಾಗ ಆ ಋತುವಿನ ಆಗಮನದಿಂದ ಹಿಗ್ಗಿದ ಮಾವಿನ ಮರವು ತಾನು ಚಿಗುರಿ ಹಸಿರಾಗಿ ಕಂಗೊಳಿಸುವಂತೆ, ಸಹಜವಾಗಿ ಸುರಿಯುವ ಸೋನೆಯ ಮಳೆಗೆ, ಸೋನೆಯ ಮೆಲು ಸರಿಗೆ ಅಂದರೆ ನಿಧಾನವಾಗಿ ಹನಿಹನಿಯಾಗಿ ಸುರಿಯುವ ಮಳೆಗೆ ಹೊಂಬಾಳೆಯೊಂದು ತಾನು ಚಿಗುರಿ ಅರಳುವ ಹಾಗೆ, ಈ ಸತ್ಯವಂತ ನಾಮಕನಾದಂತಹ ರಾಜಕುಮಾರನು ಹೊಸ ಯೌವನವು ಪ್ರಾಪ್ತಿಸುವಾಗ ಪೂರ್ಣ ಚಂದ್ರನಂತೆ ಕಂಗೊಳಿಸ್ತಾ ಇದ್ದಾನೆ. ಏರಿ ಬಂದ ಹೆಚ್ಚಿದ ತನ್ನ ಮೈಯ ಸಿರಿಯಿಂದ, ಶರೀರ ಸಂಪತ್ತಿನಿಂದ ಸೊಗಸಾಗಿ ಕಾಣಿಸ್ತಾನೆ. ಇಂತಹ ಚೆನ್ನಿಗ ರಾಯನಂದದ ಸಿಂಗರದ ಗಾಡಿಗೆ ಅರ್ಥಾತ್ ಶೃಂಗಾರದ ಸೊಗಸಿಗೆ ಚೆಲುವಿಕೆಗೆ ಸೋತಂತಹ ವೀರಶ್ರೀ ವೀರಸಿರಿ ಅಂತ ಕವಿ ಹೇಳ್ತಾನೆ. ಪರಾಕ್ರಮ ಸಂಪತ್ತು ಅವನಿಗೆ ತಾನಾಗಿ ಸೋತು ಅವನ ಬಾಹುಗಳನ್ನು ಏರಿ ಕುಳಿತಾಳಂತೆ, ಅರ್ಥಾತ್ ಅವನ ಬಾಹುಶಕ್ತಿಗೆ ಉಳಿದವರೆಲ್ಲ ಮಣಿಯುವಂತೆ ಅವನ ವೀರಶ್ರೀ ಕಂಗೊಳಿಸ್ತಾ ಇತ್ತು.
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಕಾರವಾರ.

ಶ್ರೋತೃಗಳೇ, ಇಂದು ಮುಂಜಾನೆ 7:45ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30ಕ್ಕೆ ಮಂಜುಳಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿದೆ. 9:05ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:15ಕ್ಕೆ ನಗು ಹಾಗೂ ಹಾಸ್ಯಪ್ರಜ್ಞೆ ಕುರಿತು ಮಾತನಾಡುತ್ತಾರೆ ಅರುಣಾ ನಾಡಗೇರ್. 9:30ಕ್ಕೆ ಶಾಸ್ತ್ರೀಯ ಸಂಗೀತ ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿರುವ ಕುಟುಂಬ ವೈದ್ಯ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯಗಳು ಈ ಕುರಿತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತು ಮನೋವೈದ್ಯ ಡಾಕ್ಟರ್ KS ಪವಿತ್ರಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ ಇಂದು PMFME ಯೋಜನೆಯ ಕುರಿತು ಮಾಹಿತಿ ಕೇಳಲಿದ್ದೀರಿ. 11:20ಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 11:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ. ಪ್ರಸ್ತುತಿ ಡಾಕ್ಟರ್ AS ಶಂಕರ ನಾರಾಯಣ. ಸಂಜೆ 5:00 ಯುವವಾಣಿಯಲ್ಲಿ ಶಿಕ್ಷಣ ನಾನು ಕಂಡಂತೆ ಮಾತನಾಡುತ್ತಾರೆ ಮೇಘಾ ಹೆಗಡೆ. ನಂತರ ದಿನೇಶ್ ಎನ್ ಮಡಿವಾಳ್ ಅವರಿಂದ ಸ್ವರಚಿತ ಕವನ ವಾಚನ ಪ್ರಸಾರವಾಗಲಿದೆ. ಸಂಜೆ 5:30ಕ್ಕೆ ನಮ್ಮ ನಿಲಯದಿಂದ ಸಂದೇಶ ಸಂಗಮ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರ.

ಆಗಲಿದೆ. ಇಂದಿನ ವಿಷಯ ಕಾಡಂಚಿನ ಸಂಗೀತ. ಆಕಾಶವಾಣಿ ಕಾರವಾರ, ಸಮಯ 7:34. ಪ್ರಕಟಣೆ 7:35 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆ.

0: ಕನ್ನಡದಲ್ಲಿ ವಾರ್ತೆಗಳು.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿಯವರ ಕಾರ್ಯಕ್ರಮಗಳು ಬೆಳಿಗ್ಗೆ 10:30ಕ್ಕೆ ಔಪಚಾರಿಕ ಸ್ವಾಗತದೊಂದಿಗೆ ಪ್ರಾರಂಭವಾಗಲಿದ್ದು, ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್

0: ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚು ಇರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು, ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು, ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ ಎರಡನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ TRI ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವೂ ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು

ತಂದುಕೊಟ್ಟಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿಯ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024ರ ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೊ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟ್ರಗಳ ಪ್ರವಾಸ. ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಮುನಿಯಾ ಚಿತ್ರಕ್ಕಾಗಿ ರಾಜೇಶ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿದ ಗೀತೆ. ಜಮಖಂಡಿ ಶಿವು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ಅಭಿಮಾನ್ ರಾಯ್.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವಿಜಯಪ್ರಕಾಶ್ ಮತ್ತು ಅನುರಾಧ ಭಟ್ ಹಾಡಿದ ಮುಂಜಾನೆ ಚಿತ್ರದ ಗೀತೆ, ಸಂಗೀತ ಮತ್ತು ಸಾಹಿತ್ಯ ಬಿ ನಾರಾಯಣ್ ಅವರದು.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
4: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
4: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
6: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರಾಜೇಶ್ ಮತ್ತು ನಂದಿತಾ ಹಾಡಿದ ಮುರಾರಿ ಚಿತ್ರದ ಗೀತೆ. ಗೀತರಚನೆ ಮತ್ತು ಸಂಗೀತ ವಿ ಮನೋಹರ್ ಅವರದು.

ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದು ಮುಂಜಾನೆ 8:30 ನಮ್ಮ ನಿಲಯದಿಂದ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ, ಸಮಯ 8:00, ಹಿಂದಿಯಲ್ಲಿ 8:15, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ದಿಗ್ವಿಜಯ ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಗಾಯಕರು ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್, ಚಿತ್ರ ತ್ರಿಮೂರ್ತಿ

ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಅಪರಿಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಅಪರಿಮಿತವೇನಲ್ಲ ಜೀವನಕ್ಕೆ ಲಭ್ಯ ಸುಖ, ಚಪಲದಿಂ ಕಣ್ಣನ ತಿತ್ತಲಲಸುತಿರೆ. ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಸೆ ಮಂಕುತಿಮ್ಮ.
1: ಸ್ವಪರಿಸ್ಥಿತಿಯ ಧರ್ಮ ನಷ್ಟಬಹುದೊಂದೇ ಫಲ, ವಿಫಲ ವಿಪರೀತಾಶೆ ಮಂಕುತಿಮ್ಮ.

ಬದುಕಿನಲ್ಲಿ ಆಸೆ ಇರಬೇಕು. ಆಸೆ ಇರೋದೇನು ಖಂಡಿತ ತಪ್ಪಲ್ಲ. ಆಸೆ ಇರದೇ ಇದ್ದರೆ ಬದುಕೋದು ಹೇಗೆ ಹೇಳಿ? ಆದರೆ ದುರಾಸೆ ಇರಬಾರ್ದು, ಬಹಳ ಮುಖ್ಯ. ಈ ಅರಿವು ನಮಗಿರಬೇಕು. ಬಹುಶಃ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಈ ಬಗೆಯ ದುರಾಸೆಯೇ. ಡಿ ವಿ ಜಿ ಇಲ್ಲಿ ಹಿತಮಿತವಾದ ಬದುಕಿನ ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಜೀವನದಲ್ಲಿ ನಮಗೆ ಸುಖ ಸಿಗುತ್ತಲ್ಲ, ಅದಕ್ಕೂ ಒಂದು ಮಿತಿ ಇದೆ. ನಮ್ಮ ಬದುಕಿನಲ್ಲಿ ದಿನನಿತ್ಯ ಹಬ್ಬ ಬರೋದಿಲ್ಲ. ಹಾಗೇನಾದರೂ ದಿನನಿತ್ಯ ಹಬ್ಬ ಇದ್ದರೆ ಆ ಹಬ್ಬ ಸಂಭ್ರಮವನ್ನೂ ತರೋದಿಲ್ಲ. ಸುಖನೂ ಹಾಗೇನೆ. ಸದಾ ಸುಖ ಬಯಸೋದಿರುತ್ತಲ್ಲ, ಅದು ಆರೋಗ್ಯಕರ ಲಕ್ಷಣ ಖಂಡಿತ ಅಲ್ಲ. ಸರಸ ಜನನ ವಿರಸ ಮರಣ, ಸಮರಸವೇ ಜೀವನ. ಬದುಕಿನಲ್ಲಿ ಸುಖ ಇರೋ ಹಾಗೇನೆ ನೀರಸವಾದ ಕ್ಷಣಗಳೂ ಇರುತ್ತೆ. ಸುಖ ಹಂಬಲಿಸಿ ಸದಾ ಚಪಲದಿಂದ ಆ ಕಡೆ ಈ ಕಡೆ ಸುಖವನ್ನು ಅರಸ್ತಾ ಹೋಗಿ ಲಂಪಟತನವನ್ನೇನಾದರೂ ನೀವು ಬೆಳೆಸ್ಕೊಂಡ್ರೆ ಇರೋ ಸುಖನೂ ಕಳ್ಕೊಂಡು ದುಃಖ ಅನುಭವಿಸ್ಬೇಕಾಗತ್ತೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದು ಮನುಷ್ಯನ ಸ್ವಭಾವ ನಿಜ. ಆದರೆ ಅದನ್ನು ಮೀರಿದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗೋದು. ಮನುಷ್ಯನ ಆಸೆಗೆ ಒಂದು ಮಿತಿ ಇರಲೇಬೇಕು. ಹಾಗೆ ಮಿತಿ ಇದ್ದಾಗ ಮಾತ್ರ ಬದುಕು ಅರ್ಥಪೂರ್ಣ ಆಗುತ್ತೆ. ಅತ್ಯಂತ ವಿವೇಕಯುತವಾದ ಮಾತು. ಮಿತವಾದ, ಕಡಿಮೆ ಇರುವ ಬದುಕು

ಸ್ಯವಮಿತ ಮಾರಿಗುಮಿರದು ಜೀವನದಿ ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ. ಸ್ವಾರಸ್ಯವಮಿತ ಮಾರಿಗುಮಿರದು ಜೀವನದಿ ಪಾರದಿರ್ಕೆಯ ನೆನೆದು ನಡೆಯಲದು ಸಫಲ. ಸಾರಂಗಳ್ ಎಲ್ಲ ಪಣ್ಗಳುವುಂ ಒಂದರುಳಿರವು ಆರೋಗಿಸಿರುವುದನು ಮಂಕುತಿಮ್ಮ. ಸಾರಂಗಳ್ ಎಲ್ಲ ಪಣ್ಗಳುವುಂ ಒಂದರುಳಿರವು ಆರೋಗಿಸಿರುವುದನು ಮಂಕುತಿಮ್ಮ.

0: ಎವ್ರಿ ಡೇ ಈಸ್ ನಾಟ್ ಸಂಡೇ ಅನ್ನೋದು ಇಂಗ್ಲಿಷ್ನಲ್ಲಿ ತುಂಬ ಪ್ರಸಿದ್ಧವಾದ ಮಾತು. ಇದರರ್ಥ ಇಷ್ಟೇ, ಬದುಕು ಸದಾ ಒಂದೇ ರೀತಿ ಇರಲ್ಲ. ಬದುಕು ನಿಂತ ನೀರೇನಲ್ಲ, ಹರಿಯೋ ನದಿ ಇದ್ದ ಹಾಗೆ. ಹರಿಯೋ ನದಿಗೆ ಅನೇಕ ಪಾತಾಳಗಳಿರುತ್ತೆ. ಕೆಲವೊಮ್ಮೆ ಇಳಿಜಾರಿರುತ್ತೆ, ಕೆಲವೊಮ್ಮೆ ಬಯಲು ಬರುತ್ತೆ, ಕೆಲವೊಮ್ಮೆ ಬಂಡೆಗಳ ಅಡೆತಡೆ ಬರುತ್ತೆ, ಇನ್ನು ಕೆಲವೊಮ್ಮೆ ದಡಗಳ ಇಕ್ಕಟ್ಟಿನಲ್ಲಿ ಹೇಗೋ ಹರಿದು ಹೋಗಬೇಕಾಗತ್ತೆ. ಆದರೆ ಇದೆಲ್ಲ ಇರೋದ್ರಿಂದನೇ ನದಿ ನಮಗೆ ಛಲವಾಗಿ ಕಾಣೋದು, ಸೊಗಸಾಗಿ ಕಾಣೋದು. ಇಲ್ಲದೇ ಇದ್ದರೆ ನದಿನೇಕ್ ನೋಡಬೇಕು ಅನ್ಸತ್ತೆ. ಬದುಕು ಹಾಗೇನೆ. ಈ ಜೀವನ ಅನ್ನೋ ನದಿಯಲ್ಲಿ ಸದಾ ಸ್ವಾರಸ್ಯ ಇರಬೇಕು ಅಂದರೆ ಹೇಗೆ ಸಾಧ್ಯ ರೀ? ಸದಾ ಸಂಭ್ರಮವೇ ಇರಬೇಕು ಅಂತಂದರೆ ಒಪ್ಪೋ ಮಾತಾ ಅದು? ಹೇಗೆ ನದಿ ಇಳಿಜಾರಿನಲ್ಲಿ, ಬಯಲಿನಲ್ಲಿ, ಇಕ್ಕಟ್ಟುಗಳಲ್ಲಿ ಹರಿಯುತ್ತೋ ಹಾಗೆ ನಮ್ಮ ಬದುಕಿನಲ್ಲೂ ಏರಿಳಿತಗಳಿರುತ್ತೆ. ಎಲ್ಲೋ ಕೆಲವೊಮ್ಮೆ ಕಷ್ಟಪಡಬೇಕಾಗತ್ತೆ, ಕೆಲವೊಮ್ಮೆ ಸುಖ ಬರುತ್ತೆ, ಕೆಲವೊಮ್ಮೆ ಸಂಭ್ರಮ ಬರುತ್ತೆ, ಕೆಲವೊಮ್ಮೆ ನೋವಿರುತ್ತೆ, ಮತ್ತು ಕೆಲವೊಮ್ಮೆ ಸಂಕಟ ಇರುತ್ತೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನಡೆದರೆ ಅದು ಸಫಲವಾದ ಬದುಕು. ಇಲ್ಲದೆ ಇದ್ದರೆ ನಿರಂತರವಾಗಿ ಕೊರಕ್ತಾನೇ ಇರಬೇಕಾಗತ್ತೆ. ಎಲ್ಲ ಹಣ್ಣುಗಳ ರುಚಿ ಇರುತ್ತಲ್ಲ, ಅದು ಒಂದೇ ಹಣ್ಣಲ್ಲೇನಿರೋದಿಲ್ಲ, ಅದು ಸಾಧ್ಯವೂ ಅಲ್ಲ. ಒಂದೊಂದು ಹಣ್ಣಿಗೆ ಒಂದೊಂದು ರುಚಿ ಇರುತ್ತೆ. ನಮಗೆ ಸಿಕ್ಕ ಹಣ್ಣಿರುತ್ತಲ್ಲ, ಅದರಲ್ಲೇ ಎಲ್ಲ ರುಚಿನೂ ಹುಡುಕೋಕೆ ಹೋಗಬಾರ್ದು. ನಮಗೆ ಸಿಕ್ಕ ಹಣ್ಣಿನ ರುಚಿಯನ್ನು ನಾವು ಸಂತೋಷಪಟ್ಟು ಅನುಭವಿಸಿ ಆಸ್ವಾದಿಸಬೇಕು. ಹಾಗೆಯೇ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಸಂತೋಷವಾಗಿ ಅನುಭವಿಸ್ಬೇಕು. ಹಾಗೆ ಅನುಭವಿಸಿದ್ರೆ ಅಂಥ ಬದುಕು ಸಾರ್ಥಕ ಬದುಕು. ಡಿ ವಿ ಜಿಯಲ್ಲಿ ಸಾರ್ಥಕ ಬದುಕಿನ ಪರಿಕಲ್ಪನೆಯನ್ನು ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: all.
1: Mysore Sandal.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಇಂದು ಅವರು ಸಂಗೀತ ಸಂಯೋಜಿಸಿ ಹಾಡಿದ ದೊಡ್ಡರಂಗೇಗೌಡ ಅವರ ರಚನೆ ನಿನ್ನ ಹೊರತು.

0: ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜೀವನದಲ್ಲಿ ನಗು ಹಾಗೂ ಹಾಸ್ಯ ಪ್ರಜ್ಞೆ ಈ ಕುರಿತು ಮಾತನಾಡುತ್ತಾರೆ ಅರುಣಾ ನಾಡಗೇರ್.
2: ಈ ಯಾಂತ್ರಿಕ ಜೀವನದ ಸ್ಪರ್ಧೆಯಿಂದಾಗಿ ಎಲ್ಲರೂ ಮಾನಸಿಕ ಒತ್ತಡದಿಂದ ಬೇಸತ್ತು ಹೋಗಿ ಪ್ರತಿಯೊಬ್ಬರೂ ಟೆನ್ಷನ್ನು ಸ್ಟ್ರೆಸ್ನಿಂದಾಗಿ ಒಂದಲ್ಲ ಒಂದು ಕಾಯಿಲೆಯಿಂದ ನರಳ್ತಾ ಇದ್ದಾರೆ. ಇದಕ್ಕೆಲ್ಲ ಸುಲಭವಾದ ಸರಳವಾದ ಪರಿಹಾರವೇ ನಗು ಮತ್ತು ಹಾಸ್ಯಪ್ರಜ್ಞೆ. ನಗುವಿನಿಂದ ಹಾಸ್ಯಪ್ರಜ್ಞೆಯಿಂದ ಏನೆಲ್ಲ ಲಾಭಗಳಿವೆ ಎಂದು ನೋಡೋಣ. ನಡು ನಡುವೆ ಚುಟುಕು ಹಾಸ್ಯದಿಂದ ನಗೋಣ ಆಯ್ತಾ? ಒಂದಿನ ಯಮ ನರಕದ ಇನ್ಸ್ಪೆಕ್ಷನ್ಗೆ ಅಂತ ಹೊರಟಿದ್ದ. ದೂರದಿಂದಲೇ ಜೋರ್ ಜೋರಾಗಿ ನಗು, ತಮಾಷೆ, ಗಲಾಟೆ ಕೇಳಿಸ್ತಾ ಇತ್ತು. ಯಮ ಚಿತ್ರಗುಪ್ತನನ್ನು ಕೇಳ್ತಾನೆ, ಏನಾಶ್ಚರ್ಯ, ನರಕದಲ್ಲಿ ಇವತ್ತು ನಗು ಗಲಾಟೆ ಎಲ್ಲ ಕೇಳ್ತಿದೆ, ಯಾಕೆ ಅಂತ. ಚಿತ್ರಗುಪ್ತ ಹೇಳ್ತಾನೆ, ಸ್ವಾಮಿ ಹುಬ್ಳಿ ಧಾರವಾಡದಿಂದ ಬಂದಿದಾರಂತೆ, ಎಲ್ಲಿ ಹೋದರೂ ಅಡ್ಜಸ್ಟ್ ಆಗಿ ಖುಷಿಯಿಂದ ನಗ್ತಾರೆ ನೋಡಿ ಅಂತ. ಎಲ್ಲರೂ ನಗ್ತಾ ಇದ್ದೀರಲ್ವಾ? ನಗ್ತಾನೇ ಇರಿ. ನಗುತ್ತಿರುವ ಮುಖ ಮುಗ್ಧ ಮಗುವಿನ ಮುಖದಂತೆ, ಮಗು ದೇವರಿದ್ದಾಗೆ. ಈ ಮಾತನ್ನು ಕೇಳಿದರೆ ನಗುವಿಗಿರುವ ಮಹತ್ವ ಅರ್ಥವಾಗುತ್ತೆ. ಮುಗುಳ್ನಗು ನಗುವುದು ಹಾಸ್ಯ ಪ್ರಜ್ಞೆಯ ಕೀಲಿಕೈ ಇದ್ದಾಗೆ. ನಗೋದು ಒಂಥರ ಸೋಂಕು ರೋಗ ಇದ್ದಂತೆ ರೀ. ಗಹಗಹಿಸಿ ನಗೋದು ಕೆಮ್ಮು ಸೀನೋದಕ್ಕಿಂತ ಹೆಚ್ಚಿನ ಸೋಂಕು ರೋಗ. ಬೇರೆಯವರು ನಗೋದನ್ನು ನೋಡಿದಾಗ ಅವರು ಅಪರಿಚಿತರಾದರೂ ಕೂಡ ನಮ್ಮ ಮುಖ ಕ್ಷಣಕಾಲವಾದರೂ ಅರಳುತ್ತೆ. ನಗುವನ್ನು ಹಂಚಿಕೊಂಡಾಗ ಸಂತೋಷವನ್ನು ಹೆಚ್ಚಿಸಿ ಜನರನ್ನು ಒಂದು ಮಾಡುತ್ತೆ. ನಮ್ಮ ನಗು ಹೆದರಿಕೆ, ಬೇಸರ ಎಲ್ಲವನ್ನೂ ದೂರ ಓಡಿಸುತ್ತೆ. ಹಾಸ್ಯ ಪ್ರಜ್ಞೆ ನಾವು ಜೀವನವನ್ನು ನೋಡುವ ಒಂದು ಮನೋವೃತ್ತಿ. ಯಾವುದೇ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದೆ ಸುಲಭವಾಗಿ ಪರಿಹರಿಸುವ ಒಂದು ದಿವ್ಯ ಔಷಧ. ಈ ಹಾಸ್ಯ ಪ್ರಜ್ಞೆ ಮನುಷ್ಯನ ಒಂದು ದೊಡ್ಡ ಆಸ್ತಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಬೇರೆಯವರೊಡನೆ ವ್ಯವಹರಿಸಲು ಸುಲಭವಾದ ದಾರಿ. ಕಷ್ಟದಲ್ಲಿರುವಾಗ ಹೊಸ ದಾರಿಯನ್ನು ಹುಡುಕಲು ಧೈರ್ಯ ಹಾಗೂ ಬಲವನ್ನು ನೀಡುತ್ತೆ. ಬಹಳಷ್ಟು ಸಲ ಒಂದು ನಗು ಅಥವಾ ಕೇವಲ ಮುಗುಳ್ನಗು ಕಷ್ಟವನ್ನು ದೂರ ಮಾಡುತ್ತೆ. ಬೇಸರದ ಸ್ಥಿತಿಯಲ್ಲಿ ಸಕಾರಾತ್ಮಕವಾಗಿ ಆಶಾಭಾವನೆಯಿಂದ ಯೋಚನೆ ಮಾಡಲು ಪ್ರೇರೇಪಿಸುತ್ತದೆ. ಮಹಾತ್ಮ ಗಾಂಧಿ ಒಂದು ಕಡೆ ಹೇಳ್ತಾರೆ, ಇಫ್ ಐ ಹ್ಯಾಡ್ ನೋ ಸೆನ್ಸ್ ಆಫ್ ಹ್ಯೂಮರ್ ಐ ವುಡ್ ಲಾಂಗ್ ಎಗೋ ಹ್ಯಾವ್ ಕಮಿಟೆಡ್ ಸುಯಿಸೈಡ್. ಹಾಸ್ಯ ಪ್ರಜ್ಞೆ ಇರದಿದ್ದರೆ ತಾನು ಬಹಳ ಹಿಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ ಅಂತ. ಒಮ್ಮೆ ಒಬ್ಬ ಗೆಳೆಯನ ಹತ್ರ ಹೇಳ್ತಾನೆ, ನನ್ನ ಒಬ್ಬ ಗೆಳೆಯ ಮಾತು ಮಾತಿಗೂ ಸೇಬು ಕೇಳ್ತಾ ಇದ್ದ ಕಣು, ನನಗೆ ಸಿಟ್ಟು ಬಂದು ನಾನು ಅವನ ಹಲ್ಲು ಉದುರಿಸ್ಬಿಟ್ಟೆ. ಗೆಳೆಯ ಕೇಳ್ತಾನೆ, ಆಮೇಲೇನಾಯ್ತು? ಅವನು ಹೇಳ್ತಾನೆ, ನನ್ನ ಗೆಳೆಯ ಈಗ ಸೇಬು ಜ್ಯೂಸ್ ಕೇಳ್ತಿದ್ದಾನೆ ಅಂತ. ಹಾಸ್ಯ ಅಂದರೆ ಪ್ರತಿ ಮಾತಿಗೂ ತಮಾಷೆ ಮಾಡೋದಲ್ಲ. ಬೇರೆಯೊಬ್ಬರು ತಮಾಷೆ ಅಥವಾ ನಕಲಿ ಮಾಡಿದಾಗ ನಾವು ನಗೋದು ಅಥವಾ ಯಾವುದನ್ನೂ ಗಂಭೀರವಾಗಿ ಪರಿಗಣಿಸದೇ ಇರೋದು. ಬೇರೆಯವರು ನಮ್ಮ ಬಗ್ಗೆ ಕೇವಲವಾಗಿ ಮಾತನಾಡಿದರೆ ಬೇಸರ ಮಾಡಿಕೊಳ್ಳದೆ ನಗೋದು, ಜೊತೆಗೆ ನಮ್ಮಿಂದ ಬೇರೆಯವರಿಗೆ ನೋವು ಬೇಸರ ಆಗದಂತೆ ಕಾಳಜಿ ವಹಿಸೋದು. ಹಾಗಾದರೆ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ? ಮುಖದ ಮೇಲೆ ಮುಗುಳ್ನಗು ಮಾಸದಿರಲಿ, ಮನಸ್ಸು ಉಲ್ಲಾಸದಿಂದ ಇರಲಿ, ನಗು ಶಾಶ್ವತವಾಗಿರಲಿ. ಹಾಸ್ಯ ಪ್ರಜ್ಞೆಯನ್ನು ಬೇರೆಯವರಿಂದ ನೋಡಿ ಕಲಿಯಬಹುದು. ಸ್ನೇಹಿತರು ಹಾಗೂ ಕುಟುಂಬದವರು ಘಟನೆಗಳನ್ನು

ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೋ ಕೇಳಿ ತಿಳ್ಕೊಂಡು ಸಂತೋಷದಿಂದ ಇರಲು ಪ್ರಯತ್ನಿಸೋದು, ಹಾಸ್ಯಭರಿತ ಸಿನಿಮಾ ಧಾರಾವಾಹಿಗಳನ್ನು ನೋಡಿ ನಗಲು ಕಲಿಯೋದು, ಅವರೆಲ್ಲರೂ ಆ ವಿಷಯವನ್ನು ಸ್ವೀಕರಿಸುವ ರೀತಿ, ಯಾವುದನ್ನು ಗಂಭೀರವಾಗಿ ಪರಿಗಣಿಸದೆ ಹಾಸ್ಯವಾಗಿ ಕನ್ವರ್ಟ್ ಮಾಡಿಕೊಳ್ಳುವುದನ್ನು ನೋಡಿ ನಮ್ಮ ಹಾಸ್ಯ ಪ್ರಜ್ಞೆಯನ್ನು ವಿಸ್ತರಿಸಿಕೊಳ್ಳಬಹುದು. ಕೆಲವೊಂದು ಸುಲಭವಾದ ಹಾಸ್ಯಗಳನ್ನು ಕಲಿತು ಹಬ್ಬ ಹರಿದಿನ ಅಥವಾ ಗೆಟ್ ಟುಗೆದರ್ ಇದ್ದಾಗ ನಮ್ಮ ವಾಕ್ಚತುರತೆಯಿಂದ ಎಲ್ಲರನ್ನೂ ಖುಷಿಗೊಳಿಸೋದು. ಒಂದು ದಿನ ಗಂಡ ಬಾಲ್ಕನಿಲಿ ನಿಂತು ಖುಷಿಯಿಂದ ಹಾಡ್ತಾ ಇದ್ದ. ಹಾರುತ ದೂರ ದೂರ ಮೇಲೇರುವ ಬಾರ ಬಾರ. ಅಡುಗೆ ಮನೆಯಿಂದ ಹೆಂಡತಿ ಹೇಳ್ತಾಳೆ, ರೀ ಮನೆಯಲ್ಲಿಯೇ ಹಾರ್ರಿ, ಎದುರು ಮನೆಯವರು ಊರಿಗೆ ಹೋಗಿದ್ದಾರೆ ಅಂತ. ಹಾಸ್ಯ ಪ್ರಜ್ಞೆಯುಳ್ಳ ಜನರೊಡನೆ ಒಡನಾಡುವುದರಿಂದ ತಿಳಿ ಹಾಸ್ಯವನ್ನು ಸುಲಭವಾಗಿ ಕಲಿಬಹುದು. ಮನೆಯಿಂದಲೇ ಪ್ರಾಕ್ಟೀಸ್ ಮಾಡಿ ಹೀಗೆ ಮಾಡಿದಾಗ ಕೆಲವು ದಿನಗಳಲ್ಲಿಯೇ ಸಹಜವಾಗಿ ಹಾಸ್ಯ ಪ್ರಜ್ಞೆ ಮಾತಿನಲ್ಲಿ ಒಂದಾಗುತ್ತೆ. ಮಕ್ಕಳೊಡನೆ ಕಾಲ ಕಳೆಯೋದ್ರಿಂದ ಕೂಡ ಹಾಸ್ಯ ಪ್ರಜ್ಞೆಯನ್ನು ಉಳಿಸಿ ಬೆಳೆಸಬಹುದು. ಬೇಸರವಾಗುವಂತೆ ಯಾರಾದರೂ ಮಾತನಾಡಿದರೆ ಸಿಟ್ಟು ಮಾಡೋದನ್ನು ಬಿಟ್ಟು ನಕ್ಕು ಬಿಡಿ. ಸಿಟ್ಟು ಪ್ರಬಲ ಮನೋಭಾವ ಆಫ್ಕೋರ್ಸ್, ಆದರೆ ನಗು ಸಿಟ್ಟಿಗಿಂತ ಪ್ರಬಲವಾಗಿದ್ದು ದೇಹ ಹಾಗೂ ಮನಸ್ಸನ್ನು ನಿಯಂತ್ರಿಸುತ್ತೆ. ಯಾವ ವಿಷಯಗಳನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ವೋ, ಉದಾಹರಣೆಗೆ ವಯಸ್ಸು, ಅಂದ ಚೆಂದ, ಗಂಡ ಹೆಂಡಿರ ಜೋಡಿ, ಇವುಗಳ ಬಗ್ಗೆ ಟೀಕೆ ಮಾಡಿದರೆ ಸಿಟ್ಟು ಮಾಡದೆ ಸುಮ್ಮನೆ ನಕ್ಕು ಅಲ್ಲಿಂದ ಹೊರಡೋದು ಒಳ್ಳೆಯದು. ಯಾಕೆಂದರೆ ಭೂಮಿಯ ಮೇಲೆ ಯಾರೂ ಪರಿಪೂರ್ಣರಲ್ಲ. ಸೊ ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ಬೇರೆಯವರು ತಪ್ಪು ಮಾಡಿದಾಗ ಕೂಡ ಕ್ಷಮಿಸಿ ನಕ್ಕು ಬಿಡಿ. ಆಗ ನಮ್ಮಂತೆ ಅವರೂ ಕೂಡ ಖುಷಿಯಾಗಿ ಸಂಬಂಧಗಳು ಬೆಸೆದು ಗಟ್ಟಿಯಾಗೋದಲ್ಲದೆ ಸ್ನೇಹಿತರು ಬಂಧುಗಳು ನಮ್ಮನ್ನು ಇಷ್ಟಪಡ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಮ್ಮೆ ಆ ತಪ್ಪನ್ನು ಕೂಡ ಅವ್ರು ಮಾಡೋದಿಲ್ಲ. ನಮ್ಮ ಹಾಸ್ಯ ಪ್ರಜ್ಞೆ ಸದಾ ನಮ್ಮನ್ನು ಉಲ್ಲಾಸವಾಗಿರಿಸಬೇಕು. ನಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಜೀವನದ ಸಂಪೂರ್ಣ ಗುಣಮಟ್ಟವನ್ನು ಸುಧಾರಿಸುವಂತಿರಬೇಕು. ಹ್ಯಾವಿಂಗ್ ಎ ಸೆನ್ಸ್ ಆಫ್ ಹ್ಯೂಮರ್ ಹೆಲ್ಪ್ಸ್ ಯು ಹ್ಯಾವ್ ಫನ್ ಡಿಸ್ಪೈಟ್ ವಾಟ್ ಲೈಫ್ ಥ್ರೋಸ್ ಆಟ್ ಯು. ದಟ್ ಮೀನ್ಸ್ ಯು ಕ್ಯಾನ್ ಲಾಫ್ ಆಟ್ ಲೈಫ್. ಮದುವೆಯ ವಾರ್ಷಿಕೋತ್ಸವಕ್ಕೆ ಉಡುಗೊರೆ ಅಂತ ಹೆಂಡತಿ ಗಂಡನಿಗೊಂದು ಉಲ್ಲನ್ ಟೋಪಿ ರೆಡಿ ಮಾಡಿದ್ಲು. ಅದನ್ನು ಪ್ರೆಸೆಂಟ್ ಮಾಡಿದ್ಲು. ಗಂಡ ಟೋಪಿ ಹಾಕ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅದು ತುಂಬ ಚಿಕ್ಕದಾಗಿತ್ತು. ಗಂಡ ಕೇಳ್ತಾನೆ, ನಾನು ತಲೆಗೆ ಹಾಕ್ಕೊಳ್ಳೋಕೆ ಬರಲಾರ್ದಷ್ಟು ಚಿಕ್ಕ ಟೋಪಿ ಮಾಡಿದೀಯಲ್ಲೇ. ಹೆಂಡತಿ ಸಿಟ್ಟಿಗೆದ್ದು ಕೈಯಲ್ಲಿರೋ ಲಟ್ನಗೆಯಿಂದ ಗಂಡನ ತಲೆ ಮೇಲೆ ಮೊಟಕ್ತಾಳೆ. ಆಗ ಗಂಡನ ತಲೆ ಮೇಲೆ ಒಂದು ಸಣ್ಣ ಗುಮ್ಟೆ ಏಳತ್ತೆ. ಅವಳು ಹೇಳ್ತಾಳೆ, ಈಗ ಆ ಗುಮ್ಟೆ ಮೇಲೆ ಟೋಪಿ ಹಾಕ್ಕೊಳ್ರಿ, ಸರಿಯಾಗತ್ತೆ ಅಂತ. ನಗೋದು ನಮ್ಮ ಜನ್ಮಸಿದ್ಧ ಹಕ್ಕು. ನಗುವುದು ಸಹಜ ಹಾಗೂ ನೈಸರ್ಗಿಕ ಕ್ರಿಯೆ. ಹುಟ್ಟಿದ ಒಂದು ವಾರಕ್ಕೆ ಮುಗುಳು ನಗುವುದನ್ನು ಪ್ರಾರಂಭಿಸುವ ಮಗು ಜೋರಾಗಿ ನಗೋದನ್ನು ತಿಂಗಳುಗಳಲ್ಲಿಯೇ ಕಲಿಯುತ್ತಂತೆ. ನಗೋದನ್ನು ಕಲಿಯಲಿಕ್ಕೆ ಕಾಲಪರಿಮಿತಿ ಇಲ್ಲ, ಯಾರು ಯಾವಾಗ ಬೇಕಾದರೂ ಕಲಿಯಬಹುದು. ಕೆಲವು ಟಿಪ್ಸ್ ಅನುಸರಿಸೋದ್ರಿಂದ ನಾವು ಸದಾಕಾಲ ಸಂತೋಷವಾಗಿರಬಹುದು. ನಮ್ಮನ್ನು ಉಲ್ಲಾಸದಿಂದ ಇರುವಂತೆ ಮಾಡಿದ ಘಟನೆಗಳು, ವಸ್ತುಗಳನ್ನು ಪುನಃ ಪುನಃ ಆನಂದಿಸುವುದು ಹಾಸ್ಯ ಪ್ರಜ್ಞೆ ಬೆಳೆಯಲು ಸಹಾಯಕಾರಿ. ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಚೇಷ್ಟೆ ಮಾಡೋದು, ಎಲ್ಲಿ ನಗುತ್ತಿರ್ತಾರೋ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ಆ ಗುಂಪಿನವರೊಡನೆ ನಗೋದು, ಸಹೋದ್ಯೋಗಿ ಸ್ನೇಹಿತರ ಹತ್ತಿರ ದಿನದ ವಾರದ ಜೀವನದ ಹಾಸ್ಯ ಘಟನೆಯನ್ನು ಹಂಚಿಕೊಳ್ಳೋದು, ಮೂಡ್ ಸರಿ ಇಲ್ಲದೆ ಇರುವಾಗ ಹಾಸ್ಯ ಪ್ರಜ್ಞೆ ಉಪಯೋಗಿಸಿ ನಾವು ನಕ್ಕು ಉಳಿದವ್ರನ್ನೂ ನಗಿಸೋದು, ತಮಾಷೆಯ ಗೊಂಬೆಯೊಂದನ್ನು ಟೇಬಲ್ ಮೇಲಿಡೋದು ಅಥವಾ ಕಾರ್ನಲ್ಲಿ ತೂಕು ಹಾಕೋದು, ಮನೆಯ ಅಥವಾ ಆಫೀಸಿನ ಗೋಡೆಯ ಮೇಲೆ ನಗು ತರಿಸುವ ಫನಿ ಪೋಸ್ಟರ್ ನೇತು ಹಾಕೋದು, ನಗಿಸುವಂಥ ಸ್ಕ್ರೀನ್ ಸೇವರ್ ಇಡೋದು ಇದರಿಂದಾಗಿ. ಹಾಗಾದರೆ ನಗುವಿನಿಂದ ಹಾಸ್ಯ ಪ್ರಜ್ಞೆಯಿಂದ ಆಗೋ ಲಾಭ ಏನು ನೋಡೋಣ. ಸೆನ್ಸ್ ಆಫ್ ಹ್ಯೂಮರ್ ಈಸ್ ಅಬಿಲಿಟಿ ಆರ್ ಕ್ವಾಲಿಟಿ ಆಫ್ ಎ ಪರ್ಸನ್ ಆಬ್ಜೆಕ್ಟ್ಸ್ ಆರ್ ಸಿಚುವೇಶನ್ಸ್ ಟು ಸಮನ್ ಫೀಲಿಂಗ್ಸ್ ಆಫ್ ಅಮ್ಯೂಸ್ಮೆಂಟ್ ಇನ್ ಅದರ್ ಪೀಪಲ್. ಹಾಸ್ಯ ಅಥವಾ ನಗು ಎಲ್ಲರಿಗೂ ಇಷ್ಟ. ಲಾಫ್ಟರ್ ಈಸ್ ಅ ಗ್ರೇಟ್ ಹೀಲರ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಪಾಸಿಟಿವ್ ಆ್ಯಂಡ್ ರೀಜುವಿನೇಟಿಂಗ್ ಹ್ಯೂಮನ್ ಇಮೋಷನ್ಸ್. ನಗು ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ದೇಹ ಉಲ್ಲಸಿತವಾಗುತ್ತೆ. ಹೃದಯಾಂತರಾಳದಿಂದ ಹೊರಗೆ ಚಿಮ್ಮುವ ನಗು ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನರ ನಾಡಿಗಳು 45 ನಿಮಿಷ ಕಾಲ ಆರೋಗ್ಯಕರವಾಗಿರುವಂತೆ ಮಾಡುತ್ತೆ. ಒತ್ತಡವನ್ನುಂಟು ಮಾಡುವ ಹಾರ್ಮೋನ್ಗಳ ಸ್ರವಿಸುವಿಕೆಯನ್ನು ಕಡಿಮೆ ಮಾಡುತ್ತೆ. ರಕ್ಷಣಾ ಕಾರ್ಯವನ್ನು ಮಾಡುವ ನರಗಳನ್ನು, ಇನ್ಫೆಕ್ಷನ್ ವಿರುದ್ಧ ಹೋರಾಡುವ ಆ್ಯಂಟಿಬಾಡಿಗಳನ್ನು ಜಾಸ್ತಿ ಮಾಡಿ ಯಾವುದೇ ರೋಗದ ವಿರುದ್ಧ ಹೋರಾಡೋ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುವುದರ ಜೊತೆಗೆ ನಮಗೆ ಉಪಯೋಗವಾಗುವ ಹಾರ್ಮೋನ್ಗಳನ್ನು ಸ್ರವಿಸಿ ನಮ್ಮ ದಣಿವಾರುವಂತೆ ಮಾಡಿ
ಪುನಃ

0: ನಮ್ಮಲ್ಲಿ ಚೇತನವನ್ನು ತುಂಬುತ್ತೆ, ಒತ್ತಡವನ್ನು ಕಡಿಮೆ ಮಾಡಿ ನಮ್ಮಲ್ಲಿಯ ಸೃಜನಾತ್ಮಕತೆಯನ್ನು ಉತ್ತೇಜಿಸುತ್ತೆ. ಹಾಸ್ಯ ಪ್ರಜ್ಞೆ ಹಾಗೂ ನಗುವಿನ ಮೇಲೆ ಬಹಳಷ್ಟು ಸಂಶೋಧಕರು ಅಧ್ಯಯನ ಮಾಡಿ ಕಂಡುಹಿಡಿದ ಸತ್ಯಾಂಶ ನಮಗೆ ಅಚ್ಚರಿ ಮೂಡಿಸುತ್ತೆ. ನಗು, ಹಾಸ್ಯ ಪ್ರಜ್ಞೆ ರಕ್ತದೊತ್ತಡ ಕಡಿಮೆ ಮಾಡಿ, ಹೃದಯ ಸಂಬಂಧಿ ಕಾಯಿಲೆಯನ್ನು ಕಡಿಮೆ ಮಾಡಿ, ದೇಹ ಆಮ್ಲಜನಕದ ಉಪಯೋಗವನ್ನು ಜಾಸ್ತಿ ಮಾಡೋದರಿಂದ ಖಿನ್ನತೆ ಕಡಿಮೆಯಾಗಿ ಮಾಂಸಖಂಡಗಳು ಆರಾಮವಾಗಿರುವಂತೆ ಮಾಡುತ್ತೆ. ಹಾರ್ಟ್ ಆಪರೇಷನ್ನಿಗೆ ಬೈಪಾಸ್ ಸರ್ಜರಿ ಅಂತ ಯಾಕಂತಾರೆ ಗೊತ್ತಾ? ಆಪರೇಷನ್ ಸರಿಯಾದರೆ ಪಾಸ್, ಇಲ್ಲಾದರೆ ಬಾಯ್ ಬಾಯ್ ಅಂತ. ಹೀಗೇನಾಗ್ತಾ ಇರಿ. ನಗು ಎಂಡ್ರೋಫಿನ್ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಇವು ದೇಹದ ನೈಸರ್ಗಿಕ ನೋವು ನಿವಾರಕಗಳು. ಇವು ನೋವನ್ನು ಕಡಿಮೆ ಮಾಡಿ ಖಿನ್ನತೆಯಿಂದ ದೇಹವನ್ನು ಮನಸ್ಸನ್ನು ರಕ್ಷಣೆ ಮಾಡ್ತವೆ. ಇದಕ್ಕೆಲ್ಲ ಪೂರಕವಾಗುವಂತೆ ಹಾಸ್ಯ ಪುಕ್ಕಟೆ ಹಾಗೂ ಉಪಯೋಗಿಸಲು ಸರಳ. ಮಾತ್ರೆಗಳಂತೆ ಯಾವುದೇ ಅಡ್ಡಪರಿಣಾಮ ಕೂಡ ಬೀರೋದಿಲ್ಲ. ನಗು ನಮ್ಮ ಹೃದಯವನ್ನು ರಕ್ಷಿಸುತ್ತೆ. ರಕ್ತನಾಳಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆ ಮಾಡಿ ರಕ್ತ ಸರಾಗವಾಗಿ ಹರಿಯುವಂತೆ ನೋಡಿಕೊಂಡು ಹೃದಯಾಘಾತವನ್ನು ತಪ್ಪಿಸುತ್ತೆ. ನಗು ದೇಹಕ್ಕೆ ಮತ್ತು ಮನಸ್ಸಿಗೆ ಒಳ್ಳೆಯ ಔಷಧಿ. ಇನ್ಯಾವ ಔಷಧವೂ ನಗುವಿನಷ್ಟು ದೇಹ ಮತ್ತು ಮನಸ್ಸಿನ ಮೇಲೆ ಬೇಗನೆ ಪರಿಣಾಮ ಬೀರಿ ದೇಹವನ್ನು ಸಮತೋಲನದಲ್ಲಿ ಇರಿಸಲಾರದು. ಹಾಸ್ಯ ಪ್ರಜ್ಞೆ ಮತ್ತು ನಗು ನಮ್ಮನ್ನು ಭಾವನಾತ್ಮಕವಾಗಿ ಆರೋಗ್ಯವಾಗಿರುವಂತೆ ಮಾಡುತ್ತೆ. ಇದರಿಂದ ದೈನಂದಿನ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಸಂವಹನ ಕಲೆ, ಜನರೊಡನೆ ಸ್ನೇಹಿತರೊಡನೆ ಸಂಬಂಧ, ಒಡನಾಟ ಇವೆಲ್ಲ ಸುಂದರ ಆಗುತ್ತೆ. ಒಮ್ಮೆ ಕುಡುಕನೊಬ್ಬ ಏರ್ಪೋರ್ಟ್ನಿಂದ ಹೊರಗೆ ಬಂದು ಟ್ಯಾಕ್ಸಿಗೋಸ್ಕರ ಹುಡುಕ್ತಾ ಇದ್ದಾಗ ಪಕ್ಕದಿಂದ ಹೋಗ್ತಾ ಇರೋ ಯುವಕನಿಗೆ ಹೇಳ್ತಾನೆ, ಒಂದು ಟ್ಯಾಕ್ಸಿ ತಗೊಂಡು ಬನ್ನಿ. ಯುವಕ ಸಿಡುಕಿನಿಂದ ಹೇಳ್ತಾನೆ, ನಾನು ಟ್ಯಾಕ್ಸಿ ಡ್ರೈವರ್ ಅಲ್ಲ ಕಣ್ರಿ, ಪೈಲಟ್ ಅಂತ. ಕುಡುಕ ಹೇಳ್ತಾನೆ, ಯಾಕ್ರಿ ಸಿಟ್ ಮಾಡ್ತೀರಾ, ಹಾಗಾದ್ರೆ ಪ್ಲೇನೇ ತೊಗೊಂಡು ಬನ್ನಿ. ಇದೇ ಅಲ್ವಾ ಹಾಸ್ಯ ಪ್ರಜ್ಞೆ? ಬಹಳಷ್ಟು ವಿಷಯಗಳು ನಮ್ಮ ಹತೋಟಿಯಲ್ಲಿರೋದಿಲ್ಲ, ಅದರಲ್ಲಿಯೂ ಬೇರೆಯವರ ವರ್ತನೆ. ಅವರನ್ನು ಸುಧಾರಿಸೋ ಬದಲು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಹಾಸ್ಯ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ. ಒಮ್ಮೆ ಸುಂದರವಾದ ಏರ್ ಹೋಸ್ಟೆಸ್ಗಳನ್ನು ನೋಡಿ ಪ್ರಯಾಣಿಕನೊಬ್ಬ ಹೇಳ್ತಾನೆ, ನೀವು ನನ್ನ ಹೆಂಡತಿ ಥರ ತುಂಬ ಸುಂದರವಾಗಿದ್ದೀರಾ. ಏರ್ ಹೋಸ್ಟೆಸ್ ಹೇಳ್ತಾಳೆ, ರೀ ಬಾಯಿ ಮುಚ್ಚ್ರಿ. ಪ್ರಯಾಣಿಕ ಮತ್ತೆ ಹೇಳ್ತಾನೆ, ಓ ಧ್ವನಿ ಕೂಡ ನನ್ನ ಹೆಂಡತಿ ಧ್ವನಿ ಇದ್ದಾಗೆ ಇದೆ. ಇಸಿ ಕ್ಯುಮಿಂಗ್ಸ್ ಪ್ರಕಾರ ದ ಮೋಸ್ಟ್ ವೇಸ್ಟೆಡ್ ಆಫ್ ಆಲ್ ಡೇಸ್ ಈಸ್ ಒನ್ ವಿದೌಟ್ ಲಾಫ್ಟರ್. ನಗದೇ ಇರುವ ನಮ್ಮ ಜೀವನ ವ್ಯರ್ಥ ಅಂತೆ. ಸೊ ನಾವು ನಗುತ್ತಾ ಬೇರೆಯವ್ರನ್ನೂ ನಗಿಸ್ತಾ ಕಾಲ ಕಳೆಯೋದ್ರಿಂದ ಜೀವನ ಸಹಿ ಆಗುತ್ತೆ ಅಲ್ವಾ? ಸಮಸ್ಯೆಗಳು ತುಂಬ ಕಾಲ ಕಾಡಿಸೋದಿಲ್ಲ, ಬಾಳ ಪಯಣ ಸುಂದರವಾಗುತ್ತೆ. ಅದಕ್ಕೆ ಯಾವಾಗಲೂ ನಗ್ತಾನೇ ನಗ್ತಾನೆ ನಗ್ತಾನೇ ಇರಿ.
1: ಜೀವನದಲ್ಲಿ ನಗು ಹಾಗೂ ಹಾಸ್ಯ ಪ್ರಜ್ಞೆ, ಈ ಕುರಿತು ಅರುಣಾ ನಾಡಗೀರ್ ಅವರಿಂದ ಭಾಷಣ ಕೇಳಿದಿರಿ. ಇನ್ನು ಮುಂದೆ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ, ಸಂಗೀತ ಸಿ ಅಶ್ವಥ್ ಅವರದು.

ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ. ಇಂದಿನ ಶಾಸ್ತ್ರೀಯ ಸಂಗೀತದಲ್ಲಿ ಉಸ್ತಾದ್ ಶೇಖ್ ದಾವೂದ್ ಅವರಿಂದ ತಬಲಾ ಸೋಲೋ ಕೇಳಲಿದ್ದೀರಿ. ತೀನ್ ತಾಲ್ 16 ಮಾತ್ರ. ಪೇಷಕರ ಕೊಯ್ದಾ ರಂಗರೇಲಾ ಘಟ್ ತೋಡ್.

ಎಂತರ

ಇದುವರೆಗೆ ಉಸ್ತಾದ್ ಶೇಖ್ ದಾವೂದ್ ಅವರಿಂದ ತಬ್ಲಾ ಸೋಲೋ ಕೇಳಿದಿರಿ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಸರಿಯಾಗಿ 10:03.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
4: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
5: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
3: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
5: ಹಳೆಯ ಬಂಗಾರದ ಗೀತೆಗಳು.

0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
1: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02
3: ಹೌದು ಚಿನ್ನದಂತಹ ಗೀತೆಗಳು ಪ್ರತಿದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 10:02 ಹಾಗೆ ಸಂಜೆ 5:02 ಇನ್ನು ಈಗ 10:05 ನಿಮಿಷದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಎಂಬತ್ತರ ದಶಕದ ಯುಗಳ ಗೀತೆಗಳು ನಿಮ್ಮನ್ನ ರಂಜಿಸುತ್ತೆ. ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ನಾನು ಟ್ರೀ ಡಾಕ್ಟರ್ ವಿಜಯನೀಶ್ ಅಂತ. ನಿಮ್ಮ ಓನ್ ಮೊಬೈಲ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಟೂ ವೀಲರ್ಸ್ ನ ಇಟ್ಕೊಳ್ಳಿ, ನಿಮ್ಮ ಓನ್ ಮನೆಯನ್ನು ಇಟ್ಕೊಳ್ಳಿ, ಅದೇ ತರ ನಿಮ್ಮ ಓನ್ ಟ್ರೀನ ಇಟ್ಕೊಳ್ಳಿ, ಅದೇ ತರ ನೀವು ನಿಮ್ಮ ಓನ್ ಚಾನೆಲ್ ನನ್ನಾಗಿ ವಿವಿಧ ಭಾರತಿನ ಇಟ್ಕೊಳ್ಳಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ, ನೀವು ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ಸಂತೋಷವಾಗಿರಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಹೌದು, ಇಂತಹ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸು ಯಾಲಿಯಾಗಿ ತೂಗೋದು ಖಂಡಿತವಾಗಿಯೂ ಸಹಜ. ಎಲ್ಲವೂ ಸಹ ಮರೆತು ಹೋಗುತ್ತೆ, ಮನಸ್ಸು ಆನಂದದಲ್ಲಿ ಉಯ್ಯಾಲೆಯ ಹಾಗೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಜಿಗ್ತಾ ಇರುತ್ತೆ ಅಂತಾನೆ ಹೇಳಬಹುದಲ್ವಾ. ಈ ಒಂದು ಚಂದದ ಗೀತೆ ಜ್ವಾಲಾಮುಖಿ ಚಿತ್ರದ್ದಾಗಿತ್ತು. ಬೆಂಗಳೂರು ಲತಾ ಹಾಗೆ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಗೀತೆಗಿತ್ತು. ಇನ್ನು ಇದಕ್ಕೂ ಮೊದಲು ಮೂಡಿಬಂದಂತಹ ಗೀತೆ, ಕಾರ್ಯಕ್ರಮದ ಮೊದಲ ಗೀತೆ, ನೀ ತಂದ ಕಾಣಿಕೆ ಚಿತ್ರದ್ದಾಗಿತ್ತು. ವಿಜಯಾನಂದ್ ಅವರ ಸ್ವರ ಕಲ್ಪನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿ ಹಾಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇತ್ತು. ಎರಡನೇ ಗೀತೆಯಾಗಿ ಮೂಡಿಬಂದದ್ದು ಸ್ವಾಭಿಮಾನ ಚಿತ್ರದ ಹಾಡು, ಎಸ್ ಜಾನಕಿಯವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬಂತು. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಶಂಕರ್ ಗಣೇಶ್ ಅವರ ರಾಗ ಕಲ್ಪನೆ ಇತ್ತು. ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತಹ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರ್ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೆ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತಹ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ, ಕೀಪ್ ರಾಕಿಂಗ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹತ್ತು ಗಂಟೆ 21 ನಿಮಿಷ. ಇದು ಓಲ್ಡ್ ಏಜ್ ಗೋಲ್ಡ್ನ ಯಾನ. ಕುಂಕುಮ ತಂದ ಸೌಭಾಗ್ಯ ಚಿತ್ರದ ಈ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಎಂ ರಂಗರಾವ್ ಅವರ ರಾಗ ನಿರ್ದೇಶನ, ಚಿ ಉದಯಶಂಕರ್ ಅವರ ಬರವಣಿಗೆಗೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತ್ಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವ್ರ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಓಲ್ಡ್ ಈಸ್ ಗೋಲ್ಡ್ನ ಮುಂದಿನ ಗೀತೆ ಕಾಡಿನ ರಾಜ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಎಸ್ ಜಾನಕಿಯವರು ಹಾಗೆ ಸಂಗಡಿಗರು ಈ ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಾಕ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 10:31:22 ಈ ಸಮಯದಲ್ಲಿ

0: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
3: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಚಂದದ ಯುಗಳ ಗೀತೆಗಳು ನಮ್ಮ ಜೊತೆಯಾಗಿವೆ. ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಈ ಒಂದು ಪಯಣದಲ್ಲಿ 10:39 ಆಗಿದೆ. ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಇನ್ನು ಮುಂದಿನ ಗೀತೆ ಮುಡಿ ಬರ್ತಾ ಇರೋದು ನೀನಕ್ಕಾಗ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಈ ಒಂದು ಹಾಡಿನಲ್ಲಿದೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗೆ.

ಪ್ರಶ್ನೆ ಪತ್ರಿಕೆಗಳನ್ನ ಕರೆಕ್ಷನ್ ಮಾಡ್ತಾರಲ್ಲ ಆ ಉಪಾಧ್ಯಾಯರುಗಳು ಅಂದರೆ ಶಿಕ್ಷಕರುಗಳು ಏನಿರ್ತಾರೆ ಅವರೇ ಅಷ್ಟೇ ಕರಾರುವಕ್ಕಾಗಿ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಕೇಳಿ ಅದಕ್ಕೆ ಅನಲೈಸ್ ಮಾಡಿ ಪ್ರತಿಕ್ರಿಯೆಯನ್ನು ನೀಡುವಂತಹ ಜಾಣ ಕೇಳುಗರು ನಮ್ಮಲ್ಲಿದ್ದಾರೆ. ಹೌದು, ಹಾಗಾಗಿಯೇ ಕನ್ನಡದ ಚುರುಕು ಕಿವಿಗಳು ಅಂತ ಹೇಳಿ ಅಂದರೆ ನಿಮ್ಮ ತನ್ಮಯತೆಯಿಂದ ಕಾರ್ಯಕ್ರಮವನ್ನು ಕೇಳುವಂಥದ್ದು, ಹಾಗೆ ಆಗುವಂತಹ ಸಣ್ಣ ಪುಟ್ಟ ಒಂದು ತಪ್ಪುಗಳನ್ನು ಕೂಡ ತೋರಿಸುವಂಥದ್ದು ನಮ್ಮ ಜಾಣ ಕೇಳುಗರ ಒಂದು ಜಾಣತನ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಮಾತು ಯಾಕೆ ಅಂತ ಹೇಳಿದ್ರೆ, ನೀವು ಯುಗಳ ಗೀತೆಗಳು ಅಂತ ಹೇಳಿದ್ರಿ, ಆದರೆ ಎರಡು ಸೋಲೋ ಗೀತೆಗಳು ಪ್ರಸಾರ ಆಗ್ಬಿಡ್ತಲ್ಲ ಅಂತ ಹೇಳಿ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಎರಡು ಸೋಲೋ ಹಾಡುಗಳು ಪ್ರಸಾರ ಆಗಿದ್ದು ನಿಜ, ಆದರೆ ಅವು ಕೂಡ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದೇ ಆಗಿದ್ದರಿಂದ ಒಂದೇ ರೀತಿಯ ಹಾಡುಗಳು ಬೇಡ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಆ ಹಾಡುಗಳ ಆಯ್ಕೆಯೂ ಕೂಡ ಆಗಿತ್ತು. ಇಂದಿನ ಹೋಲ್ಡೀಸ್ಗಳು

ಪ್ಲೇಲಿಸ್ಟ್ನಲ್ಲಿ. ಆದರೂ ಕೂಡ ನಿಮ್ಮ ಅಬ್ಸರ್ವೇಷನ್ಗೆ ಒಂದು ಚಪ್ಪಾಳೆಯನ್ನು ನೀಡಲೇಬೇಕು. ಧನ್ಯವಾದ. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಆಗಿಂದಾಗೆ ಹೀಗೆ ಹಂಚಿಕೊಳ್ತಾ ಇರಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9483091029. ಹಾಗೆಯೇ ನೀವು ಪತ್ರಗಳನ್ನು ಕೂಡ ಬರೆಯಬಹುದು. ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ. ಹಾಗೆ ನೀವು ಇಮೇಲ್ಗಳನ್ನು ಕೂಡ ಕಳಿಸಬಹುದು, ಕನ್ನಡ ವಿವಿಧ ಭಾರತಿ @gmail.com. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸದಾ ನಮ್ಮ ಒಂದು ಸ್ವಾಗತ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಬಿಡುಗಡೆಯ ಬೇಡಿ ಚಿತ್ರದ ಒಂದು ಹಾಡು ಇದು, ಇವುಗಳ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇರುವಂಥದ್ದು. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ ಇದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ನೀವು ಕೇಳಿದ ಹಾಡು ಪ್ರಳಯಾಂತಕ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸ್ವರ ಸಂಯೋಜನೆ ಇತ್ತು. ಅದಕ್ಕೂ ಮೊದಲು ನೀವು ಕೇಳಿದ್ದು ಬ್ರಹ್ಮಗಂಟು ಚಿತ್ರದ ಹಾಡು ಎಸ್ ಜಾನಕಿ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಹಾಡಾಗಿತ್ತು ಅದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸ್ವರ ಸಂಯೋಜನೆ ಇತ್ತು. ಚಂದದ ಗೀತೆಗಳ ಗೀತ ಪಯಣ ಓಲ್ಡ್ ಈಸ್ ಗೋಲ್ಡ್ನ ಈ ಗೀತ ಪಯಣ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆ ಇದ್ದು ಕಾರ್ಯಕ್ರಮವನ್ನು ಆಲಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶ ಮತ್ತೊಮ್ಮೆ ಕೇಳಿ. ಸಮಯ ಸರಿಯಾಗಿ 11 ಗಂಟೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೆಹಲಿ ಸರ್ಕಾರದ 70 ಲಕ್ಷ ಗಿಡಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕರ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದ್ದು ನಿನ್ನೆ ಒಟ್ಟು 15 ಕಿಲೋಮೀಟರ್ನಷ್ಟು ಸುದೀರ್ಘ ಪಾದಚಾರಿ ಮಾರ್ಗದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. 150ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ 9ರವರೆಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಥಾಯ್ಲೆಂಡ್ನ ಪಟಾಯದಲ್ಲಿ ನಡೆದ 20 ವರ್ಷದೊಳಗಿನ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು 4 ಚಿನ್ನ 7 ಬೆಳ್ಳಿ ಹಾಗೂ 9 ಕಂಚಿನ ಪದಕ ಸೇರಿದಂತೆ ಒಟ್ಟು 20 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಅಂಕಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಇಟಾಲಿಯ ಯಾನಿಕ್ ಸಿನ್ನರ್ ಮತ್ತು ಜರ್ಮನಿಯ ಜೆಎಲ್ ಸ್ಟಬ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ನಡೆಯಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುಂದೆ ಸಾಗುನಿ.
3: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
4: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
3: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
4: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣುಗಳ ಈ ಸಮಯದಲ್ಲಿ ವಿವಿಧ ಭಾರತೀಯ ಜೊತೆಗಿನ ಮಧುರವಾದ ಪಯಣದಲ್ಲಿ ಮುಡಿಬರುತ್ತೆ ಕಾರ್ಯಕ್ರಮ ಸೂಪರ್ ಹಿಟ್ ಗೀತೆಗಳು.

ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ 11:06:20 ಈ ಸಮಯದಲ್ಲಿ

ಈಗಷ್ಟೇ ನೀವು ಆಲಿಸಿದ್ದು ಭರ್ಜರಿಬೇಟೆ ಚಿತ್ರದ ಹಾಡು. ಎಸ್ ಜಾನಕಿಯವರ ಅದ್ಭುತವಾದ ಕಂಠಸಿರಿಯಲ್ಲಿ ಒಂದು ಗೀತೆ ಮೂಡಿಬಂತು. ಜೀವತಿಶಂಕರ್ ಅವರ ಸಾಹಿತ್ಯ, ಇಳೆಯ ರಾಜ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಅದಕ್ಕೂ ಮೊದಲು ನೀವು ಕೇಳಿದಂತಹ ಗೀತೆ ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ ಅನ್ನುವಂತಹ ಈ ಗೀತೆ ಕೋಟಿಗೊಬ್ಬ ಚಿತ್ರದಾಗಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಯಾವ ಚಿತ್ರದಿಂದ? ಆಪ್ತ ರಕ್ಷಕ ಚಿತ್ರದ ಈ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಚಿನ ಕಂಠಸಿರಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಗುರು ಕಿರಣ್ ಅವರ ಸಂಗೀತ ಈ ಹಾಡಿಗೆ.

ಕೇಳುಗರ ಮೇಲೆ ಸದಾ ಪ್ರೀತಿಯ ರಂಗನ್ನ ಚೆಲ್ತಾ ಇರುತ್ತೆ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸೂಪರ್ ಹಿಟ್ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಕೇಳಿ ಬಂತು. ಈಗಷ್ಟೇ ನೀವು ಕೇಳಿದ್ದು ನಂಜುಂಡಿ ಕಲ್ಯಾಣ ಚಿತ್ರದ ಹಾಡು, ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆ ಇದಾಗಿತ್ತು. ಜೀವದೇ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇತ್ತು. ಅದಕ್ಕೂ ಮೊದಲು ನೀವು ಕೇಳಿದ್ದು ಹೌದು ಚಂದದ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಅದಕ್ಕೂ ಮೊದಲು ನೀವು ಕೇಳಿದ್ದು ಆಪ್ತ ರಕ್ಷಕ ಚಿತ್ರದ ಹಾಡಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದ್ದಂತಹ ಈ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯ ಇತ್ತು, ಗುರುಕಿರಣ್ ಅವರ ಸ್ವರ ಸಂಯೋಜನೆ ಇತ್ತು.

ಗಂಟೆ 8:45 ಸಮಯ ಇದು. ಆತ್ಮೀಯ ಕೇಳುಗರೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇದೀಗ ನಮ್ಮ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆಯನ್ನ ಪಡುವಂತಹ ನಟ, ನಿರ್ದೇಶಕ ಹಾಗೆ ನಿರ್ಮಾಪಕ ಒಬ್ಬರು ಜನಿಸಿದಂತಹ ದಿನ. ಅವರು ಯಾರು ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅವರ ಕುರಿತಾದ ಕಲಾಭಾರತಿ ಈ ಸಮಯದಲ್ಲಿ, ಈ ಹೊತ್ತಿನಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರಿಷಭ್ ಶೆಟ್ಟಿಯವರಿಗೆ

ಕಾಂತಾರ ಈ ಹೆಸರನ್ನು ಹೇಳಿದ ಕೂಡಲೇ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲೋದು ರಿಷಭ್ ಶೆಟ್ಟಿಯವರು. ಅಂತಹ ಪ್ರಚಂಡ ಯಶಸ್ಸನ್ನು ತಂದುಕೊಟ್ಟಂತಹ ಚಿತ್ರ ಕಾಂತಾರ. ಈ ಚಿತ್ರದಲ್ಲಿ ಆ ಕರಾವಳಿಯ ಸೊಗಡು ದೈವಗಳ ಬಗ್ಗೆ ಹೇಳ್ತಾನೆ. ಅಲ್ಲಿನ ಬದುಕನ್ನು ಕಟ್ಟಿಕೊಟ್ಟಂತಹ ಪರಿ ಸಿನಿ ರಸಿಕರನ್ನು ಸೆಳೆದಿತ್ತು. ಅದು ಆಗಿನ ಕಾಲದ ಒಂದು ಕಾಲಘಟ್ಟದ ಕಥೆಯಾಗಿತ್ತು. ಭರ್ಜರಿ ಯಶಸ್ಸನ್ನು ಸಾಧಿಸ್ತು, ಹಾಗೆಯೇ ವಿಶ್ವಮಟ್ಟದಲ್ಲಿ ಹೆಸರನ್ನು ಮಾಡ್ತು. ಮೊದಲ ಚಿತ್ರ ಪ್ರಾರಂಭ ಆದಾಗ ಎರಡನೇ ಚಿತ್ರದ ಯೋಚನೆ ಇರಲಿಲ್ಲ. ಆದರೆ ಅದರ ಪ್ರಚಂಡ ಯಶಸ್ಸಿನ ನಂತರ ಕಾಂತಾರ ಚಾಪ್ಟರ್ 2 ಮಾಡುವಂತಹ ತಮ್ಮ ಇಂಗಿತವನ್ನು ಅವರು ಎಲ್ಲೆಡೆ ಹೇಳ್ಕೊಡ್ತಾರೆ. ಅದೇ ರೀತಿ ಚಿತ್ರವನ್ನು ಮಾಡ್ತಾರೆ. ಅದು ಜಾಗತಿಕವಾಗಿ ಅದ್ಭುತವಾದ ಯಶಸ್ಸನ್ನು ಸಾಧಿಸುತ್ತೆ. ಈ ಮೂಲಕ ವಿಶ್ವದೆಲ್ಲೆಡೆ ಇರುವಂತಹ ಕನ್ನಡಿಗರ ಒಂದು ಮನೆ ಮನಗಳಲ್ಲಿ ರಿಷಭ್ ಶೆಟ್ಟಿಯವರ ಒಂದು ಪ್ರತಿಭೆ ಏನಿದೆ ಅದರ ಅನಾವರಣ ಆಗತ್ತೆ. ರಿಷಭ್ ಶೆಟ್ಟಿಯವರು ಜನಿಸಿದಂತಹ ದಿನ ಈ ದಿನ ಜುಲೈ 7 ತಾರೀಖು.

0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ರಿಷಬ್ ಶೆಟ್ಟಿಯವರ ಜನ್ಮ ದಿನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಹೌದು, ಇಷ್ಟೊತ್ತು ಹೇಮಾ ಹರೀಶ್ ಮಾತ್ರ ಹೇಳ್ತಾ ಇದ್ಲು, ಇನ್ನು ಮುಂದೆ ನಿಮ್ಮ ಜೊತೆ ಆಗ್ತಾರೆ.
1: ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.
0: ಸಂತೋಷ್ ರಿಷಬ್ ಶೆಟ್ಟಿ ಅಂದ ಕೂಡ್ಲೇನೆ ಎಲ್ರಿಗೂ ಸಹ ಕಣ್ಣು ಅರಳ್ಬಿಡುತ್ತೆ.
1: ಹೌದು,
0: ಅಂಥ ಪ್ರತಿಭೆ. ಯಾಕಂದ್ರೆ ಜಗತ್ತೇ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ತಿರುಗಿ ನೋಡೋ ಹಾಗೆ ಮಾಡ್ಬಿಟ್ರು ರಿಷಬ್ ಶೆಟ್ಟಿ.
1: ಕನ್ನಡ ಸಿನಿಮಾಗಳ ಮಣ್ಣಿನ ಅಸ್ಮಿತೆ ಇರುವಂತ ಕತೆಗಳ ಮೂಲಕ ತಿರುಗಿ ನೋಡೋ ತರ ಮಾಡಿದ್ರಲ್ಲ, ಅದು ತುಂಬಾ ದೊಡ್ಡ ಸಾಧನೆ. ಹಿಂದೆ ಎಲ್ಲ ಕೋಲ ಅಂತ ಅಂದ್ರೆ ಯಾವುದೋ ಒಂದು ವಿಶೇಷವಾದ ಆಚರಣೆ, ಮಲೆನಾಡಲ್ಲಿ ಇರುವಂತ ಆಚರಣೆ, ಯಾರು ಪುಸ್ತಕಗಳಲ್ಲಿ ಓದ್ದವ್ರಿಗೆ ಅಥವಾ ಆ ಕಡೆ ಓದೋರ್ಗಷ್ಟೇ ಗೊತ್ತಾ ಇರ್ತಿತ್ತು. ಆದ್ರೆ ಈಗ ಕೋಲ ಅನ್ನೋದು ಕೇವಲ ಒಂದು ಆಚರಣೆ ಆಗಿಲ್ಲ, ಭಕ್ತಿಯ ಪರಾಕಾಷ್ಠೆಯೂ ಆಗಿದೆ. ಈಗ ಕೋಲ ಎಲ್ಲ ನಡೆದ್ರೆ ಜನ ತುಂಬಾ ಮಟ್ಟದಲ್ಲಿ ಸೇರ್ತಾರಂತೆ, ಮಂಗಳೂರು ಕಡೆ ಎಲ್ಲ, ಕರಾವಳಿ ಭಾಗದಲ್ಲಿ.
0: ಅಂದ್ರೆ ವಿಶೇಷ ಅಂತ ಹೇಳಿದ್ರೆ ಚಿತ್ರಕಥೆ ಹಾಗೆ ಚಿತ್ರವನ್ನ ಮಾಡ್ಬೇಕಾದ್ರೆ ಆ ನೇಟಿವಿಟಿಯನ್ನ ಅವರು ಸ್ವಲ್ಪ ಕೂಡ ಬಿಟ್ಕೊಟ್ಟಿಲ್ಲ.
1: ಹೌದು
0: ಅಲ್ವಾ, ಅಷ್ಟರ ಮಟ್ಟಿಗೆ ಮಾಡಿ ಜನರಲ್ಲಿ ಒಂದು ದೈವಿಕ ಭಾವನೆ, ಮನೋರಂಜನೆ ಎರಡೂ ಕೂಡ ಒಟ್ಟಾಗಿ ಸಿಗುವಂತೆ ಮಾಡಿದ್ದು ಕಾಂತಾರ ಚಿತ್ರ.
1: ಕಾಂತಾರ ಚಿತ್ರ ಅದಕ್ಕೆ ಮೂಲ ಕಾರಣ ರಿಷಬ್ ಶೆಟ್ಟಿ ಅವರು.
0: ಹೌದು, ಅವರ ಒಂದು ಕ್ರಿಯೇಟಿವಿಟಿಗೆ ನಿಜಕ್ಕೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಲ್ವಾ.
1: ಖಂಡಿತ,
0: ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಅವ್ರದ್ದು.
1: ಹೌದು, ಸತ್ಯ.
0: ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಅವರದೇ ಅಭಿನಯ, ಯಾವುದು ಹೇಳೋ ಹಾಗೆ ಇಲ್ಲ, ಸಿಂಗಾರ ಸಿರಿ ಅಂದ ಕೂಡ್ಲೇನೆ ಕಾಂತಾರ
1: ಸಿರಿ.
0: ಅಂಗಾಲಿನಲ್ಲಿ ಬಂಗಾರ.

0: ಅಮ್ಮಾಯೇ, ಈ ಒಂದು ಚಂದದ ಗೀತೆ ಕಾಂತಾರ ಅಂದ ಕೂಡ್ಲೇನೆ ಈ ಗೀತೆನ ರಿಷಬ್ ಶೆಟ್ಟಿ ಅವ್ರನ್ನ ಹೇಗ್ ಮರೆಯಕ್ ಸಾಧ್ಯ ಅಲ್ವಾ?
1: ಖಂಡಿತ ಇಲ್ಲ.
0: ಅದೇ ಗೀತೆ ಈಗ ನಿಮ್ಮೆಲ್ಲರಿಗಾಗಿ.
2: ಸರಿ.

0: ಮಾಡದ ಕೆಲಸ ಇಲ್ಲ.
1: ಸಂತೋಷ್, ನನ್ ಗೊತ್ತಾಯ್ತು ಯಾಕೆ ಇಷ್ಟೆಲ್ಲ ನಿನ್ ಪೀಠಿಕೆ ಅಂತ ಹೇಳಿ.
0: ಹೌದು ಹೌದು
1: ನೋಡಿ, ಚಿತ್ರರಂಗ ಅನ್ನೋದು ಎಷ್ಟೋ ಜನಕ್ಕೆ ಕೇಕ್ ವಾಕ್ ಖಂಡಿತ ಅಲ್ಲ, ಎಲ್ಲರೂ ಕೂಡ ಸೈಕಲ್ ಹೊಡಿಲೇಬೇಕೆ ಹೊಡಿಲೇಬೇಕಲ್ವಾ. ಅದೇ ತರ ರಿಷಬ್ ಶೆಟ್ಟಿಯವರು ಕೂಡ ಸೈಕಲ್ ಹೊಡೆದೆ ಇಷ್ಟು ದೊಡ್ಡ ಯಶಸ್ಸನ್ನ ಸಾಧಿಸಿರೋದು. ಆರಂಭದ ದಿನಗಳಲ್ಲಿ ರಿಷಬ್ ಶೆಟ್ಟಿಯವರು ನೀರಿನ ಬಾಟ್ಲಿ ಮಾರ್ತಾ ಇದ್ರಂತೆ, ಹಾಗೆ ಟೀ ಪುಡಿ ಮಾರ್ತಾ ಇದ್ರಂತೆ. ಆದ್ರೂ ಕೂಡ ಅವರ ಹೊಟ್ಟೆಲಿ ಹಚ್ಚಿತ್ತಲ್ಲ ಕಿಚ್ಚು, ನಾನು ಚಿತ್ರರಂಗದಲ್ಲಿ ಸಾಧನೆ ಮಾಡಬೇಕು ಅಂತ, ಆ ಮಾಡಲೇಬೇಕು ಅನ್ನುವಂತಹ ಅವರ ತುಡಿತ ಅವರನ್ನ ಈ ದಿನ ಇಲ್ಲಿಗೆ ತಂದು ಇರಿಸಿದೆ.
0: ಎಷ್ಟು ಖುಷಿ ಆಗುತ್ತಲ್ವಾ. ಯಾವುದೇ ಒಂದು ಕುವೆಂಪು ಅವರು ಹೇಳ್ತಾರಲ್ಲ ಮಾತು, ಪಂಡಿತನೋ ಪಾಮರನೋ ಚಾಮರನೋ ಕೆಲಸಗಳೆಲ್ಲವೂ ಶ್ರೇಷ್ಠ ಅಂತ. ಹಾಗೆ ಎಲ್ಲ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿದ್ರು. ಪಾಪ ಹೋಟೆಲ್ ಬಿಸ್ನೆಸ್ ಮಾಡಿದ್ರಂತೆ, ಅದರ ಲಾಸ್ ಆಯ್ತು. ಯಾವುದೇ ಬಿಸ್ನೆಸ್ಗಳು ಮಾಡಿದ್ರು ಲಾಸ್ ಆಗ್ತೇನೆ ಇತ್ತು. ಆದ್ರೆ ಅವರು ಒಂದು ದಿನ ಡಿಸೈಡ್ ಆಗಿ ನಾನು ಏನಾರು ಮಾಡಲೇಬೇಕು ಅಂತ ಛಲ ಬಿಡದೆ ಇದ್ದಕ್ಕೆ ನಮಗೆ ರಿಷಬ್ ಶೆಟ್ಟಿ ಅಂತ ಡಿವೈನ್ ಸ್ಟಾರ್ ಸಿಕ್ಕಿದ್ರು. ಇಲ್ಲಾಂದ್ರೆ ಅವರು ಲೈಫಲ್ಲಿ ಏನಾದರೂ ಸೋತ್ಬಿಟ್ಟಿದ್ರೆ, ಓಕೆ ಇಷ್ಟೇ ಅಪ್ಪ ಹೇಗೋ ಒಂದು ಸಂಬಳ ತಗೊಂಡು ನನ್ನ ಜೀವನ ನಾನು ನೋಡ್ಕೋತೀನಿ ಅನ್ನೋದಾಗಿದ್ರೆ, ಒಬ್ಬ ಅದ್ಭುತ ಕಲಾವಿದ ನಮಗೆ ಮಿಸ್
1: ಆಗ್ತಾ ಇದೆ.
0: ಹೌದು ಹೌದು, ನೀವು ಈ ಹಳೆ ಸಿನಿಮಾಗಳೆಲ್ಲ ತುಗಲಕ್ ಎಲ್ಲ ಸಿನಿಮಾ ನೋಡ್ತು ಅಂತಂದ್ರೆ ಅವರ ಎಂಟ್ರಿ ಅದೇನೆ ಆರಂಭ.
1: ಇವರ ಜೊತೆ ಹೌದು ಹೌದು ಹೌದು ಹೌದು,
0: ಆ ಸಿನಿಮಾಗಳಲ್ಲಿ ಆ ವಿಲನ್ ಪಾತ್ರ ಮಾಡಿದ್ರೆ, ಇನ್ನೊಂದ್ ಕಡೆ ನಮ್ಮ ರಕ್ಷಿತ್ ಶೆಟ್ಟಿ ನಾಯಕ ಆಗಿ ಮಾಡಿದ್ರೆ ಈ ಕಡೆ ವಿಲನ್. ಅವರಿಬ್ಬರ ಸ್ನೇಹ ಅವಾಗೆ ಒಂದು ಡೆವಲಪ್ ಆಗಿದ್ದು, ಅವಾಗೆ ಡಿಸೈಡ್ ಆಗಿದ್ರಂತೆ. ಎಂತ ಒಳ್ಳೆ ನಟ ನಮ್ಮ ರಕ್ಷಿತ್, ಇವನ್ಗೊಂದು ಒಳ್ಳೆ ಸಿನಿಮಾ ಮಾಡ್ತೀನಿ ನಾನು, ಆ ಸಿನಿಮಾದಲ್ಲಿ ಥಿಯೇಟರ್ ಅಲ್ಲಿ ಜನ ಎಲ್ಲ ಕ್ಲಾಪ್ಸ್ ಹಾಕ್ಬೇಕು ಇವನ್ಗೋಸ್ಕರ, ಅಂತ ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಡಿಸೈಡ್ ಆಗಿದ್ರಂತೆ.
1: ಅಂತ ಒಳ್ಳೆ ಫ್ರೆಂಡ್ ಅವರು ಕಿರಿಕ್ ಪಾರ್ಟಿ ಆಗಿದ್ದು ಅದೇ ಸಂದರ್ಭದಲ್ಲಿ.
0: ಇಲ್ಲ ಇಲ್ಲ, ಅವರು ಅದೇ ಮಾತುಕತೆ ಇತ್ತು ಅವಾಗ. ಇವನ್ಗೊಂದು ನಾನು ರಕ್ಷಿತ್ ಶೆಟ್ಟಿ ಅವರಿಗೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದು ರಿಷಬ್ ಶೆಟ್ಟಿ ಅವ್ರಿಗಿತ್ತು. ಅದೇ ರೀತಿ ಒಳ್ಳೆ ಸಿನಿಮಾವನ್ನು ಮಾಡಿಕೊಟ್ರು. ಅವರ ಫ್ರೆಂಡ್ಶಿಪ್ ಹೇಗಿದೆ ನೋಡಿ. ಕಾಂತಾರ ಮೊದಲನೇ ಪ್ರೀಮಿಯರ್ ಶೋ ತೋರಿಸಿದಾಗ ರಕ್ಷಿತ್ ಶೆಟ್ಟಿ ಅವರು ಚೇರ್ಗಳಿಂದ ಹಾರ್ ಬಂದು ಅವ್ರಿಗೆ ವಿಶಸ್ ಮಾಡಿದ್ರು. ಅದು ಎಂತ ಪ್ರಮೋಷನ್ ಸಿಕ್ತು ಅಂದ್ರೆ, ಓ ರಕ್ಷಿತ್ ಶೆಟ್ಟಿನೇ ಈಗ ಬಂದಲ್ಲಪ್ಪ, ಸಿನಿಮಾದಲ್ಲಿ ಏನೋ ಇದೆ ಅಂತ ಎಲ್ಲ ಜನಗಳು ಆಶ್ಚರ್ಯ ಪಟ್ಕೊಂಡು ನೋಡಿದಂಥ ಸಿನಿಮಾ ಆಯಿತು ಕಾಂತಾರ. ಇಬ್ಬರ ಸ್ನೇಹದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಬಹಳ ಸುಂದರವಾದ ಸ್ನೇಹ. ಆ ಸುಂದರವಾದ ಸ್ನೇಹದ ಖುಷಿ ಏನಪ್ಪಾ ಅಂತಂದ್ರೆ, ಇವತ್ತು ಇಬ್ರು ಅವ್ರದೇ ಆದ ರೀತಿಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರಾಗಿದೆ. ಹೌದು ಹೌದು, ಶೆಟ್ಟಿ ಶೆಟ್ಟಿ ಗ್ಯಾಂಗ್ ಅಂತ ಏನೇ ಕರ್ಸ್ಕೊಂಡ್ರು ಸಹ ಯಾರ್ಯಾರ ಕಲೆ ಇದೆ ಅವರನ್ನೆಲ್ಲ ಕರೆದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಿಂದೆ ಶಂಕರ್ನಾಗ್ ಅವ್ರಿಗೆ ಹೇಗಿತ್ತು ಒಂದು ಗ್ಯಾಂಗ್, ಅದೇ ರೀತಿ ಈಗ ಇವ್ರದ್ದು ಸಹ ಒಂದು ಗ್ಯಾಂಗ್ ಇದೆ. ಯಾವಾಗೂ ಸಿನಿಮಾ ಅನ್ನೋದು ತಂಡದ ಗೆಲುವು ಅನ್ನೋದಕ್ಕೆ ಇವರೊಂದು ನಿದರ್ಶನ.
1: ಹೌದು, ಅದರಲ್ಲೂ ನಮ್ಮ ಕನ್ನಡಿಗರನ್ನ ಮೆಚ್ಚಿಸೋದಿದೆಯಲ್ಲ ನಿಜಕ್ಕೂ ಚಾಲೆಂಜ್. ಯಾಕಂದ್ರೆ ಕನ್ನಡಿಗರು ತುಂಬಾ ಚೂಸಿ.
0: ಹೌದು,
1: ಇಬ್ರು ಕೂಡ ಅವರು ಆರಿಸ್ಕೊಂಡಂತಹ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ್ದಾರೆ ಅಂತ ಹೇಳಿದ್ರೆ ಅದು ಅವರಲ್ಲಿರುವ ಪ್ರತಿಭೆನ ತೋರಿಸುತ್ತೆ.
0: ಹೌದು ಹೌದು
1: ಅಲ್ವಾ. ಈಗ
0: ಒಂದು ಮಾತಿದೆಯಲ್ವಾ, ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ಗೆದ್ರೆ ಅದು ಇಡೀ ಪ್ರಪಂಚಕ್ಕೆ ರೀಚ್ ಆಗುತ್ತೆ. ಯಾಕಂದ್ರೆ ಇಲ್ಲಿನ ಲಿಸ್ನರ್ಸ್ ಮತ್ತೆ ವ್ಯೂವರ್ಸ್ ಆತರ ಇದ್ದಾರೆ, ತುಂಬಾ ನಮ್ಮ ಕನ್ನಡಿಗರು ಹಾಗೇನೆ ತುಂಬಾ ಮೆಚ್ಯೂರ್ಡ್ ಲಿಸ್ನರ್ಸ್ ಆಡಿಯನ್ಸ್.
1: ಹೌದು ಹೌದು, ಇವರಿಬ್ರು ಕಾಂಬಿನೇಷನ್ ಅಲ್ಲಿರೋ ಈ ಹಾಡು ಈಗ ನಮ್ಮ ಕೇಳುಗರಿಗಾಗಿ ಅವರ ಬರ್ತ್ಡೇ ಸ್ಪೆಷಲ್ ಆಗಿ.
0: ಹೌದು ಹೌದು, ಖಂಡಿತ ಕೇಳ್ಬರೋಣ.

0: ಮುದ್ದಾಗಿ
1: ಅಲ್ಲೇ
0: ಕಚ್ಚಿಗುಳಿ ತಳಲಾರೆ ಕನಸಲ್ಲಿ
1: ಅಯ್ಯಯ್ಯಯ್ಯೋ
0: ಇರ್ಲಿ, ಹಾಡ್ತಾ ಇದ್ರೆ ನಾವಿಬ್ರು ತುಂಬಾ ಹಾಡ್ತಾ ಹೋಗ್ತಾನೆ ಇರ್ತೀವಿ. ಮಾ ಬೇಡ ಹಾಡೋದು, ಸದ್ಯಕ್ಕೆ ಇನ್ನೊಂದಷ್ಟು ಮಾತ್ಗಳು ಮುಗಿಸೋಣ. ನಿಮಗೆ
1: ಮಾತಾಡ್ಬೇಕು ಅನ್ನೋದು ಬಹಳಷ್ಟು ಇದೆ, ಆದ್ರೆ ಸಮಯ ನಮಗ ಕಾಯ್ತಾ ಇಲ್ಲ.
0: ಹೌದು, KFC ಗೊತ್ತಾ ನಿಮ್ಗೆ? KFC ಅಂದ್ರೆ
1: ಯಾರಿಗೆ ಗೊತ್ತಿಲ್ಲ
0: ಹೇಳಿ. ಕೆರಾಡಿ ಫಿಲ್ಮ್ ಸಿಟಿ
1: ನೋಡಿ, KFC ಎಂತ ಬ್ರ್ಯಾಂಡ್, ಅದನ್ನ ಚೇಂಜ್ ಮಾಡ್ಬಿಟ್ಟಿದೆ ನಮ್ಮ ರಿಷಬ್ ಶೆಟ್ಟಿ ಅವರು.
0: ಅವರು ಕೆರಾಡಿ ಅಲ್ವಾ, ಅಲ್ಲೇ ಎಲ್ಲ ಈಗ ಕಾಂತಾರ ಸಿನಿಮಾಗಳನ್ನ ಮಾಡೋದಕ್ಕೆ ಆರಂಭ ಆದ್ಮೇಲೆ ಅದನ್ನ

0: ಮುಗಿಸೋಣ. ನಿಮಗೆ ಇದು ಗೊತ್ತಾ,
1: ಮಾತಾಡ್ಬೇಕು ಅನ್ನೋದು ಬಹಳಷ್ಟಿದೆ, ಆದ್ರೆ ಸಮಯ ನಮಗ ಕಾಯ್ತಾ ಇಲ್ವಲ್ಲ.
0: ಹೌದು, KFC ಗೊತ್ತಾ ನಿಮಗೆ? KFC ಅಂದ್ರೆ
1: ಯಾರಿಗೆ ಗೊತ್ತಿಲ್ಲ
0: ಹೇಳಿ. ಕೆರಾಡಿ ಫಿಲ್ಮ್ ಸಿಟಿ
1: ನೋಡಿ, KFC ಎಂತ ಬ್ರ್ಯಾಂಡ್, ಅದನ್ನೇ ಚೇಂಜ್ ಮಾಡ್ಬಿಟ್ಟಿದೆ ನಮ್ಮ ರಿಷಬ್ ಶೆಟ್ಟಿ ಅವರು.
0: ಅವರು ಕೆರಾಡಿ ಅಲ್ವಾ, ಅಲ್ಲೇ ಎಲ್ಲ ಈಗ ಕಾಂತಾರ ಸಿನಿಮಾಗಳ ಮಾಡೋದಕ್ಕೆ ಆರಂಭ ಆದ್ಮೇಲೆ ಅದನ್ನ KFC ಅಂತಾನೆ ಕರೀತಾರೆ. ಈಗ ಆ ಕಡೆ ಎಲ್ಲ ಅದೇ ಫೇಮಸ್, ಕೆರಾಡಿ ಫಿಲ್ಮ್ ಸಿಟಿ. ಎಷ್ಟು ಚೆನ್ನಾಗಿದೆ ಅಲ್ವಾ?
1: ಅಲ್ಲ, ಇದು ನಿಜಕ್ಕೂ ಹೆಮ್ಮೆ ಪಡುವಂತದ್ದು, ಯಾಕಂತ ಹೇಳಿದ್ರೆ ವರ್ಲ್ಡ್ ವೈಡ್ ಬ್ರ್ಯಾಂಡ್ ಅದು. ಅದನ್ನೇ ಚೇಂಜ್ ಮಾಡಿ ನಮ್ಮ ಹೆಸರು ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವ್ರ ಜನಪ್ರಿಯತೆ ಹಾಗೆ ಅವ್ರ ಕಮಿಟ್ಮೆಂಟ್ ಇಲ್ಲಿ ನಮ್ಗೆ ಕಾಣಿಸುತ್ತೆ ಅಲ್ವಾ?
0: ಇನ್ನೊಂದೇನ್ ಗೊತ್ತಾ, ಅವರು ಪ್ರಶಾಂತ್ ಆಗಿದ್ರು, ಆಮೇಲೆ ರಿಷಬ್ ಶೆಟ್ಟಿ ಆದ್ರು. ಅವರಲ್ಲಿ ಒಂದು ವಿಷಯ ನನಗೆ ತುಂಬಾ ಇಷ್ಟ ಆಗೋದೇನಪ್ಪ ಅಂತ ಅಂದ್ರೆ, ಅದ್ಭುತ ಕಥೆಗಾರ. ಎಷ್ಟು ಕಥೆನ ಚೆನ್ನಾಗಿ ಎಳಿತಾರೆ ಅಂತ, ಹಿಂದ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ, ಈ ಕಾಂತಾರದಲ್ಲಿ ಆದಂತ ಗನ್ ಶೂಟ್ ವಾಪಸ್ ರಿವರ್ಸ್ ಫೈರ್ ಆಗುತ್ತಲ್ಲ, ಆ ಒಂದು ಸೀನು ಮತ್ತೆ ಎನ್ಕ್ರೋಚ್ಮೆಂಟ್ ಇವೆಲ್ಲ ಅವರೂರಲ್ಲಿ ಆದಂತ ಘಟನೆಗಳು. ಆ ಘಟನೆಗಳನ್ನ ಸೂಕ್ಷ್ಮ ಗಮನಿಸಿ ಸಿನಿಮಾ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂತಾರೆ. ಅದೇ ಸಂದರ್ಭದಲ್ಲಿ ಈ ಸಿನಿಮಾದ ಪ್ರಪೋಸಲ್ ಅನ್ನ ಈ ಒಂಬಳೆ ಸಿನಿಮಾದವ್ರ ಜೊತೆ ಮಾತಾಡಿದ ನಂತರ, ಯಾರ ಹತ್ರ ಮಾಡಿಸ್ಬೋದು ಅನ್ಸುತ್ತೆ ನಿಮ್ಮನ್ನ ಬಿಟ್ರೆ ಈ ಸಿನಿಮಾನ ಅಂತ ಕೇಳ್ತಾರೆ. ಆಗ ಅವ್ರು ಕೊಟ್ಟಂತ ಹೆಸರು ಯಾವ್ದು ಗೊತ್ತಾ? ನಮ್ಮ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು.
1: ಓ,
0: ಆಗ ರಿಷಬ್ ಶೆಟ್ಟಿ ಅವರು ಡಿಸೈಡ್ ಆಗಿರ್ತಾರೆ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಒಂದು 6 ತಿಂಗಳು ನಾನು ಅವ್ರ ಜೊತೆ ಇದ್ದು ಬಿಡ್ತೀನಿ, ಅವರಿಗೆ ನಮ್ಮ ಸ್ಲ್ಯಾಂಗ್ ನಮ್ಮ ಭಾಷೆಯ ವರ್ಸೆ ಶೈಲಿ ಇದನ್ನೆಲ್ಲ ಕಲಿಸ್ಬೇಕು, ಅವ್ರ ಹತ್ರ ಮಾಡಿಸ್ಬೇಕು ಸಿನಿಮಾನ ಅಂತ. ಅದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಜೇಮ್ಸ್ ಮತ್ತೆ ಇತರ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಒಂದಿನ ನಮ್ಮ ರಿಷಬ್ ಶೆಟ್ಟಿ ಅವ್ರನ್ನ ಕರೆದು, ರಿಷಬ್ ಕಾಯಕ್ಕೆ ಹೋಗ್ಬೇಡಿ, ತುಂಬಾ ಒಳ್ಳೆ ಸಬ್ಜೆಕ್ಟ್ ಇದೆ, ನೀವೇ ಮಾಡ್ಬಿಡಿ ಅಂತ ಪ್ರೋತ್ಸಾಹ ಮಾಡ್ತಾರೆ. ಹೌದು, ಪ್ರೋತ್ಸಾಹ ಮಾಡಿದ ನಂತರ ಇವರು ಡಿಸೈಡ್ ಆಗಿ ಓಕೆ ನಾನೇ ಮಾಡ್ತೀನಿ, ವೆಯ್ಟ್ ಮಾಡಿದರೆ ಪಾಪ 6 ತಿಂಗಳು, ಆಮೇಲೆ ಡಿಸೈಡ್ ಆಗಿ ಅವರೇ ಮಾಡ್ತೀನಿ ಸಿನಿಮಾನ ಅಂತ ಹೇಳಿದ್ರು. ಹಾಗೆ ಅವರು ಒಂದು ಮಾತನ್ನ ಹೇಳಿದ್ರು, ಪುನೀತ್ ಅವರಿಂದ, ಪುನೀತ್ ರಾಜ್ಕುಮಾರ್ ಅವರಿಂದ ನನಗೆ ಈ ಅವಕಾಶ ಸಿಕ್ತು, ನನ್ನ ಎಲ್ಲಾ ಸಿನಿಮಾಗಳನ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ.
1: ನೋಡಿ, ಒಂದು ಪ್ರತಿಭೆ ಮಾತ್ರ ಮತ್ತೊಂದು ಪ್ರತಿಭೆನ ಗುರುತಿಸೋದಕ್ಕೆ ಸಾಧ್ಯ.
0: ನೋಡಿ, ಅದು ಎಂತ ಪ್ರತಿಭೆ ಅಂತ ಅಂದ್ರೆ, ನ್ಯಾಷನಲ್ ಅವಾರ್ಡ್, 2 ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಬಿಡ್ತಾರೆ, ಬೆಸ್ಟ್ ಸಿನಿಮಾ ಬೆಸ್ಟ್ ಆಕ್ಟರ್
1: ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತರು.
0: ಹೌದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಬ್ರು ತಮಿಳೇನ್ ಬಂದು, ನಾನ್ ಕನ್ನಡಿಗ, ಅವರು ನನ್ನ ಪರಿಚಯದವರು ಬಂದು ಸಿನಿಮಾವನ್ನು, ಆ ಸಿನಿಮಾ ತೋರಿಸು ಅಂದ್ಬಿಟ್ಟು ಸಿನಿಮಾವನ್ನು ನೋಡಿದ್ರು. ಅಂದ್ರೆ ಅಷ್ಟು ಪ್ರಭಾವ ಬೀರಿತ್ತು. ಕತೆ ಚೆನ್ನಾಗಿದ್ರೆ ಭಾಷೆಯ ಲಿಮಿಟ್ ಇರಲ್ಲ, ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ಅನ್ನೋದಕ್ಕೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ನಿದರ್ಶನ, ನಂತರ ಕಾಂತಾರ.
1: ಜೊತೆಗೆ ಅದ್ರಲ್ಲಿ ಒಂದು ಮೆಸೇಜು ಇತ್ತು ಅಲ್ವಾ, ಒಂದು ಸಂದೇಶ ಇತ್ತು. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಯಾವ ರೀತಿ ಶೋಚನೀಯ ಸ್ಥಿತಿಗೆ ಹೋಗ್ತಾ ಇದೆ, ಹೌದು, ಗಡಿನಾಡುಗಳಲ್ಲಿ ಇದು ಒಂದು ಎಚ್ಚರಿಕೆಯ ಒಂದು ಸಂದೇಶ ಕೂಡ, ಅಂದ್ರೆ ಅಲಾರ್ಮಿಂಗ್ ಅನ್ನೋ ತರ ಕೂಡ ಇತ್ತು. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ?
0: ಹೌದು, ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ಚಿತ್ರ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು, ನಂತರ ಅತ್ಯುತ್ತಮ ನಟನಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ತಗೊಂಡ್ರು. ಅದು ಎಷ್ಟು ಖುಷಿ ಅಂತ ಅಂದ್ರೆ, ಒಬ್ಬ ಸೂಕ್ಷ್ಮ ಸಂವೇದನೆ ಇರುವಂತಹ, ಸಾಮಾಜಿಕ ಬದ್ಧತೆ ಇರುವಂತಹ ವ್ಯಕ್ತಿ ಅಷ್ಟೇ ಇಂಥ ಸಬ್ಜೆಕ್ಟ್ ಗಳನ್ನ ತೆಗೆದುಕೊಂಡು ಜನರಿಗೆ ಮನರಂಜನೆಯ ಜೊತೆ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡದಂತ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಪ್ರೀತಿಯ ಶುಭಾಶಯಗಳು.
1: ಹೌದು ಸಂತೋಷ, ಪ್ರತಿಯೊಂದು ಚಿತ್ರಗಳನ್ನು ನಾವು ಗಮನಿಸಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ, ಅಂದ್ರೆ ಅವರು ತಮ್ಮ ಮಣ್ಣಿನ ಒಂದು ನೇಟಿವಿಟಿಯನ್ನ ಬಿಟ್ಕೊಟ್ಟಿಲ್ಲ. ಅಲ್ಲಿನ ದೈವ ಏನಿದೆ ಅದನ್ನ ಎಲ್ಲೆಡೆ, ಆ ದೈವದ ಒಂದು ಪ್ರಾಮುಖ್ಯತೆ ಇರಬಹುದು ಅಥವಾ ಅದರ ಒಂದು ವೈಶಿಷ್ಟ್ಯತೆ ಇರಬಹುದು, ಎಲ್ಲರಲ್ಲೂ ಕೂಡ ಅದು ಜಾಗೃತ ಆಗೋ ಹಾಗೆ ತಿಳಿಸಿ ಹೇಳಿದ್ರು.
0: ಹೌದು, ಇನ್ನೊಂದು ಬೆಸ್ಟ್ ವಿಷಯ ಏನಪ್ಪ ಅಂತ ಅಂದ್ರೆ, ಕಾಂತಾರದಲ್ಲಿ ದೈವದ ವಿಷಯ ಒಂದು ಅಲ್ಟಿಮೇಟ್ ಆಗಿ ಉಳ್ಕೊಂತಿದೆ, ಆದ್ರೆ ಪ್ರಕೃತಿ, ಅಲ್ಲಿರುವಂತಹ ಸಮಾನತೆ, ಆ ಜನಗಳ ಬದುಕು ಮತ್ತೆ ಸಮಾನತೆಯನ್ನ ತರುವಂತದ್ದು. ನೀವು ನಮ್ಮ ಮನೆಗೆ ಬಂದಾಯ್ತಲ್ಲ, ನಾವು ಸಮಯದಲ್ಲಿ ಓ ಸಮಯ ನಮ್ಮ ಕಡೆ ಇದೆಯಾ ಅಂತ ಹೇಳುವಂತ ಮಾತು, ಇವೆಲ್ಲವೂ ಸಹ ಒಂದು ಸೂಕ್ಷ್ಮ ಗಮನಿಸದಾದ್ರೆ ಸಮಾಜದಲ್ಲಿ ಏಕತೆಯನ್ನು ತರುವಕ್ಕೆ ಬಯಸಿದಂತ ಒಬ್ಬ ಶ್ರೇಷ್ಠವಾದ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು.
1: ಅಂತಹ ಪ್ರತಿಭಾವಂತ ನಟ ನಿರ್ದೇಶಕ ನಿರ್ಮಾಪಕನಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು.
0: ಹ್ಯಾಪಿ ಬರ್ತ್ಡೇ ರಿಷಬ್ ಶೆಟ್ಟಿ.
1: ಎಂತ ಮಾಡೋದು, ಇನ್ನು ಕಾರ್ಯಕ್ರಮ ಮಾಡೋ ಆಸೆ ಉಂಟು ನಮ್ಗೆ, ಆದ್ರೆ ಸಮಯ ಇಲ್ಲ.
0: ಪ್ರದೇಶ ಸಮಾಚಾರವನ್ನು ಕೇಳಬೇಡಿ ಸ್ನೇಹಿತರೆ.
1: ಧನ್ಯವಾದ.
2: ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು.

0: ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
0: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು, ಮೊದಲ ದಿನ 1:18 ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡ ಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಶನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರು ನಮೃತ ಮಾಹಿತಿ ನೀಡಿ, ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ 10 ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು, ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59 ಲಕ್ಷ ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.

0: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1ನೇ ತಾರೀಕು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀ ದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
0: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
1: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದಲೂ ಕೂಡ, ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ, ನಾನು ವೈದ್ಯಳಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBS ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಳಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನ ಆರಿಸ್ಕೊಂಡೆ.
0: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
1: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು. ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆತರ ಹೇಳ್ತಾ ಇದ್ರು.
0: ಓಕೆ, ಈಗ ನೀವು 51 ವರ್ಷದಿಂದ ವೈದ್ಯೆಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ?
1: ಖಂಡಿತವಾಗ್ಲೂ, ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ, ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸು. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸು. ನಾವು ಬಹಳ ಸಂತೋಷವಾಗಿದ್ವಿ ನಮ್ಮ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ, ಅವರು ತುಂಬಾ ಸಂತೋಷವಾಗಿದ್ರು ನಮ್ಮ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲಕ್ಕೆ ಕಂಡಿದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
0: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರುತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮಗೆ ಕೆಲವರಿಗೆ ಇರುತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
1: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು, ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ್ದು ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವೆ ಮನೋಭಾವದಿಂದನೇ ಕೆಲಸ ಮಾಡ್ಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು.
0: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ

0: ಗೆ ಮನೆಯವರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
1: ಹೌದೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ಮ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆ ತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು. ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೂ ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
0: ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರು ಅನ್ಕೊಂಡಿದ್ರ?
1: ಖಂಡಿತವಾಗ್ಲೂ ಇತ್ತು. ಯಾಕೆಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನ್ ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ, ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
0: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು?
1: ಖಂಡಿತವಾಗ್ಲು. ಈ ತರದ್ದು ಅನೇಕ ಸಂಗತಿಗಳು, ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ ಅಂದ್ಲು. ನಾನು ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ ತೆಗೆಯೋದು, ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ, ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗುತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ಆ ತಿಂಗಳು ತಿಂಗಳು ಚೆಕಪ್ಗೆ ಬರ್ತಾ ಇದ್ಲು. ನಾ ಹೇಳಿದೆ ಇದು ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದರೂ ಆಗಲಿ ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು, ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದು ಒಂದು ಗಂಡು ಮಗು ಆಯ್ತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರಲಿಲ್ಲ. ಇದು ತುಂಬಾ ಆಶ್ಚರ್ಯವಾದಂತ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟರ್ ಯಾರೋ ನನಗೆ ಹೇಳಿ ಕಳಿಸಿದ್ರು, ನಮ್ ಗುರುತಿರೋರು, ನೀನ್ ಲಕ್ಷ್ಮಿ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬಾ ಒಳ್ಳೇದಾಗತ್ತೆ, ಅವ್ರ ಮನಸ್ಸು ತುಂಬಾ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನ ಹಾರೈಸ್ತಾರೆ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬಾ ಸಂತೋಷ ಆಯ್ತು, ಯಾಕೆಂದ್ರೆ ಒಂದ್ ಒಳ್ಳೆ ಕೆಲಸ ನಾನು ಮಾಡ್ದಂಗೆ ಅನ್ನಿಸ್ತು ನಂಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದ್ ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದ್ ಒಳ್ಳೆ ಮಗುನ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬಾ ಸಂತೋಷ, ತೃಪ್ತಿ ಆಯ್ತು. ಅಯ್ಯೋ ದೇವ್ರೆ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು.
0: ನಿಜ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರಾ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ?
1: ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ. ಅಮ್ಮ ಅಂತಿದೆ ನೋಡು ನಿನ್ ಮಗು ನೀನ್ ಕರೀತಾ ಇದೆ, ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೆರಿಕಾಗ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಡ್ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ, ನಂಗೆ ಅದೇ ಒಂದು ಸಂತೋಷಪ್ಪ, ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ತಂದಿದೆ ನನಗೆ ಈ ವಿಷಯ.
0: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನು ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
1: ಇದು ತುಂಬಾ ದುಃಖವಾದಂತ ವಿಷಯ. ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ

0: ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದರೆ ಅಚಾತುರ್ಯ ಹೇಗಾಯಿತು ಅಂದರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, ಒಂದು ವಾರನೂ ಆಗಿರಲಿಲ್ಲ ಇನ್ನು, ತೆಗೆದುಬಿಡಬೇಕು ಅಂತ ಮಾಡ್ಕೊಂಡಿದ್ವಿ. ಆದರೆ 2 ದಿನ ಮುಂಚೆನೇ ಹೊಟ್ಟೆಲಿ ಹೊರಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರಲಿಲ್ಲ ಪಾಪ. ಅದು ತುಂಬ ದುಃಖ ಆಯಿತು, ಯಾಕೆಂದರೆ ಅವಳಿಗೂ ದುಃಖ, ನನಗೆ ಹೇಳೋಕ್ಕೂ ಕೂಡ ದುಃಖ ಆಯಿತು, ಅವಳಿಗೂ ದುಃಖ ಆಯಿತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳಿದೆ, ನೋಡಮ್ಮ ನಿನಗೆ ಇನ್ನೊಂದು ಸತಿ ನೀನು ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡಲೇಬೇಕು, ನಾನು ನಿಶ್ಚಯಿಸಿದ್ದೀನಿ, ನಾನು ಮಾಡಿಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದಳು. ಪುನಃ ಬಂದಳು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿಸಿ ಭಾಳ ಕೇರ್ಫುಲ್ಲಾಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣವೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ, ತುಂಬ ಸಂತೋಷ ಆಯಿತು. ಆ ಥರದ ಸ್ಥಿತಿಗತಿಗಳು ತುಂಬ ಆಗಿವೆ ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳೂ ನನಗೆ ನೆನಪಿಗೆ ಬರೋವಂಥದ್ದು ಭಾಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದರೆ ನಂಗೆ ತುಂಬ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ರು ಸುರಕ್ಷಿತವಾಗಿರಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ದರಿಂದ ಅವ್ರು ಚೆನ್ನಾಗಿರಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವರನ್ನು ಚೆನ್ನಾಗಿ ನೋಡ್ಕೊಂಡ್ರೇ ಅವ್ರು ಚೆನ್ನಾಗಿರೋಕ್ಕೆ ಸಾಧ್ಯ.
1: ನಿಜ,
0: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ದರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
1: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ
0: ಕೈ ಬಿಡಬಾರದು.
1: ಕರೆಕ್ಟ್, ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ. ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀರಾ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾ ಅವರು ಕೂಡ ಡಾಕ್ಟರ್ನೇನೆ, ಗವರ್ನಮೆಂಟ್ ಇದರ ಕೆಲಸದಲ್ಲಿ ಇದ್ದವರು. ಅವರ ಸಹಕಾರ ತುಂಬಾ ಇದೆ, ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನಾನು ನನಗೆ ಇದು ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿ ಗೆದ್ದೋದ್ರು ಹೋಗು ಪೇಷಂಟ್ನ ನೋಡು, ಅವ್ರಿಗೆ ಒಳ್ಳೇದು ಮಾಡಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗಲಿ ಯಾವ ಕ್ಷಣಕ್ಕಾಗಲಿ ಪೇಷಂಟ್ ಬಂದರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡೋಕ್ಕೆ ಅನುಕೂಲವಾಯಿತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೆ, ನಾನು ಓದುವಾಗ ತುಂಬ ಒಂದು ದಿನನಾದರೂ ನಮ್ಮ ತಾಯಿ ನನ್ನನ್ನು ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದಬೇಕು ಓದಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೆ, ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದ್ಸೋಕ್ಕೆ ತುಂಬ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ.
1: ಈಗ ಫ್ಯಾಮಿಲಿ ಸಪೋರ್ಟ್ ಒಂದು ಕಡೆ ಆದರೆ, ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತು ಪೇಷಂಟ್ ಸಂಬಂಧ ಅನ್ನೋದು ಹೇಗಿರಬೇಕು ಅಂತ ಹೇಳ್ತೀರಾ?
0: ನಾನು ಇದಕ್ಕೇನು ಹೇಳ್ತೀನಪ್ಪ ಅಂತಂದರೆ, ವೈದ್ಯರು ರೋಗಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡೋಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು, ಯಾಕೆಂದರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ.
1: ಹೌದು,
0: ಆ ರೋಗಿಗಳು ಅಂಥ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದರೆ ಅವರು ನಮ್ಮನ್ನು ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಅವರು ಅವರ ಜೊತೆ ನಾವು ತುಂಬ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನು ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
1: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು, ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?

0: ಸಂತೋಷವಾದಂಥ ವಿಚಾರ. ಯಾಕೆಂದರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರು ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ. ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡಿ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡುತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಲೂ ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬ ಇದೆ, ಯಾಕೆಂದ್ರೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಎಲ್ಲ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ, ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂತಹ ವಿಚಾರ.
1: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
0: ಖಂಡಿತವಾಗ್ಲೂ ತುಂಬಾ ಸಂತೃಪ್ತಿಯಾಳಾಗಿದ್ದೀನಿ ನಾನು.
1: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನೂ ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಅದೇನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗಿದೋಗುತ್ತೆ, ಮನೆಗೆ ಹೋಗ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
1: ಹೌದು,
0: ಡಾಕ್ಟರ್ಗೆ ಹಾಗಾಗಲ್ಲ. ಅದ್ರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ. 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದ್ರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ. ಜೊತೆ ಜೊತೆಯಾಗಿ ಇದ್ದಾಗ ಅವ್ರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋಕ್ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವ್ರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
1: ಮಾಡ್ಕೋಬೇಕು.
0: ಖಂಡಿತವಾಗ್ಲೂ
1: ನಿಜ ನೀವು ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ, ಸ್ತ್ರೀ ರೋಗ ತಜ್ಞ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
0: ಖಂಡಿತ.
1: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
0: ಮಧ್ಯದಲ್ಲಿ ನಾನು ಒಂದೊಂದು 1/2 ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನು ನೋಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ತರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ, ಆದ್ರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗ್ಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ, ನಮ್ಮ ಸಂಸಾರಕ್ಕೆ ಆಗ್ಲಿ, ನಮ್ಮ ಪತಿದೇವ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನ ಇದನ್ನು ಮ್ಯಾನೇಜ್ ಮಾಡ್ತೀನಿ.
1: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರುವಂತವ್ರಿಗಾಗ್ಲಿ, ಅಥವಾ ಈಗಾಗ್ಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ, ಡಾಕ್ಟರ್ ಆಗಿ ನಾನು ತುಂಬ ಸಂಪಾದನೆ ಮಾಡಬೇಕು ಅಂತ ಕೆಲವ್ರಿಗೆ ವ್ಯಾಮೋಹ ಇರುತ್ತೆ. ಇನ್ನು ಕೆಲವರಿಗೆ ನನ್ನನ್ನೇ ಎಲ್ಲರೂ ಗೌರವಿಸ್ಬೇಕು, ನಾನು ಒಳ್ಳೆ ಪದವಿಗೆ ಹೋಗಬೇಕು, ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದರೆ ಒಳ್ಳೆಯ ವೈದ್ಯರು ಅಂದರೆ ತುಂಬ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂಥ ವೈದ್ಯರುಗಳಾಗಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂಥ ಮಕ್ಕಳಿಗೆ ಯುವಕರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿಪ್ಪ ಅಂದರೆ, ತುಂಬ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಟುಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ ಅದು ಮುಖ್ಯ ಅಲ್ಲ ಮನುಷ್ಯನಿಗೆ, ಆದರೆ ನಾವು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ.

0: ತಾಳ್ಮೆಯನ್ನು ಇಟ್ಕೊಳ್ಳೇಬೇಕು. ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರೂ ಇಟ್ಕೊಂಡಾಗ ಖಂಡಿತವಾಗಲೂ ಉತ್ತಮವಾದಂಥ ವೈದ್ಯರಾಗ್ತೀರಾ. ಆದ್ದರಿಂದ ಒಳ್ಳೆಯ ವೈದ್ಯರಾದರೆ ಖಂಡಿತವಾಗಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ ಸಹನೆಯಿಂದ ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗೋಕ್ಕೆ ಖಂಡಿತವಾಗಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಒಳ್ಳೆಯ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
0: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
1: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ತರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲಾ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
1: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನನ್ನು ಒಂದು ಈ ಕರೆದು ಈ ಒಂದು ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
1: ವನ ಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
0: ಜಡ ದಿನವ ಮುದಗೊಳಿಸೋ ಸಹಪಾಠಿ,
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
0: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ. ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ನಲ್ಲಿ, ಅರೆ
3: ವಾಹ್.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ.
2: ಇವತ್ತು ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
6: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
6: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕ

0: ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 PM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಮೈಸೂರು ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.

0: ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದ್ರವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್ ಆಫ್ ದ

0: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
2: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಇವೆಲ್ಲ ಅನಿವಾರ್ಯ. ಬಾಲ್ಯ, ಯೌವನ, ಮಧ್ಯವಯಸ್ಸು ಇದನ್ನೆಲ್ಲ ಮನುಷ್ಯ ಆನಂದಿಸ್ತಾನೆ. ಆದ್ರ ವೃದ್ಧಾಪ್ಯ ಬಂದಾಗ ಸ್ವಲ್ಪ ನಿರಾಶಾವಾದಿ ಆಗ್ಬಿಡ್ತಾನೆ. ಅಯ್ಯೋ, ಏನು ಇಷ್ಟು ಬೇಗ ನಂಗೆ ಮುಪ್ಪು ಬಂದ್ಬಿಡ್ತಾ ಅಂತ. ಅದರಲ್ಲೂ ಕೂಡ ವೃತ್ತಿಯಲ್ಲಿ ಇರುವಾಗ ಒಂದು ಕಾರ್ಯಕ್ಷೇತ್ರದಲ್ಲಿ ನಿರಂತರವಾಗಿ ಬ್ಯುಸಿ ಆಗಿರ್ತಾರೆ. ನಿವೃತ್ತಿ ಆದ ತಕ್ಷಣ ದೊಡ್ಡ ಪ್ರಶ್ನಾರ್ಥಕ ಚಿಹ್ನವೇ ಅವ್ರಿಗೆ ಕಣ್ ಮುಂದೆ ಬಂದ್ ನಿಂತು ಬಿಡುತ್ತೆ, ಮುಂದೆ ಏನು ಅನ್ನೋದು. ಜೊತೆಗೆ ವಯಸ್ಸು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಹಲವಾರು ದೈಹಿಕ ಮಾನಸಿಕ

0: ಸಮಸ್ಯೆಗಳು ಕೂಡ ಕಾಡ್ತವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು ಯಾವುದು, ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯೆ ಡಾಕ್ಟರ್ ಕೆ ಎಸ್ ಪವಿತ್ರ ಅವರಿದ್ದಾರೆ. ನಮಸ್ಕಾರ ಕೆ ಎಸ್ ಪವಿತ್ರ ಅವರು.
1: ನಮಸ್ಕಾರ ಮೇಡಮ್.
0: ಈಗ ಪವಿತ್ರ ಅವರ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಇಳಿ ವಯಸ್ಸು 60 ಅರಳು ಮರಳು ಅಂತೆಲ್ಲ ನಾವು ಕೇಳ್ತಿರ್ತೀವಿ, ಆದ್ರೆ ಈಗ ನಾವು ಒಂದ್ ಸ್ವಲ್ಪ ಬದಲಾಯಿಸಿಕೊಂಡಿದ್ದೀವಿ ಅಂತ ಹೇಳಬೇಕು. 60 ಅರಳು ಮರಳು ಅಲ್ಲ, 60 ಮರಳಿ ಅರಳು ಅಂತ. ಹಂಗಾಗಿ ಈ ಇಳಿ ವಯಸ್ಸು ಅಂತಂದ್ರೆ ತಮ್ಮ ಒಂದು ಮನೋವೈದ್ಯಕೀಯ ಭಾಷೆಯಲ್ಲಿ ಯಾರನ್ನ ತಾವು ಇಳಿ ವಯಸ್ಸಿನವರು ಅಂತ ಪರಿಗಣಿಸ್ತೀರಿ?
1: ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಕೂಡ ದೇಹ ಹಾದು ಹೋಗುವಂತಹ ಹಂತಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ದೈಹಿಕ ಬದಲಾವಣೆಗಳು ಒಂದು 40-50 ವಯಸ್ಸಿನಲ್ಲಿ ಆರಂಭವಾದ್ರೂ ಕೂಡ ಅದರ ನಂತರದಲ್ಲಿ ಮೆದುಳು, ದೇಹದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಹಲವು ವಿಧದ ಬದಲಾವಣೆಗಳು ಕಂಡುಬರುತ್ತೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಾಮಾಜಿಕವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳು, ನಿಯಮಗಳೆಲ್ಲ ಈಗ ಬದಲಾಗಿರಬಹುದು. ಇಳಿ ವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಬದಲಾಗಿರಬಹುದು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಹಲವು ಹಿರಿಯ ನಾಗರಿಕರು 80 ಹರೆಯದಲ್ಲೂ ಕೂಡ ಯುವಕರನ್ನ ನಾಚಿಸೋ ರೀತಿಯಲ್ಲಿ ದುಡಿಯೋದನ್ನ ಕೂಡ ನಾವು ನೋಡಿರಬಹುದು. ಆದ್ರೂ ಕೂಡ ದೈಹಿಕ ಮತ್ತು ಮೆದುಳಿನ ಈ ಎರಡೂ ಕ್ಷಮತೆಯನ್ನ ನಾವು ನೋಡ್ತಾ ಹೋದ್ರೆ ಆ 60 ಗಡಿಯನ್ನ ನಾವು ಇಳಿ ವಯಸ್ಸಿನ ಆರಂಭ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ 60 ಮೇಲ್ಪಟ್ಟು ನಾವು ಈ ವೃದ್ಧಾಪ್ಯ, ಓಲ್ಡ್ ಏಜ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವು ಕರಿಬೇಕಾಗತ್ತೆ. ಆದ್ರೆ ಮತ್ತೆ ನಾನೀಗ ಹೇಳ್ದ ಹಾಗೆ ಇದು ಒಂದು ಸಾಮಾನ್ಯವಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ಇರುವಂತದ್ದು. ಇದಕ್ಕೆ ಅಪವಾದಗಳಿದೆ. ಈಗ ಯಾರಿಗೋ ಒಬ್ರಿಗೆ 50 ನೆನಪಿನ ತೊಂದರೆಗಳು ಉಂಟಾಗಬಹುದು, ಮತ್ತೊಬ್ಬರಿಗೆ 90 ಆದ್ರೂ ಕೂಡ ನಾನು ಹೇಳ್ದ ಹಾಗೆ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ದುಡಿತಾ ಇರಬಹುದು. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಆ ಬದಲಾವಣೆ ಇರಬಹುದು. ಆದ್ರೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ 60 ಅದರ ಗಡಿ ಅಂತ ನಾವು ತೆಗೆದುಕೊಳ್ತೀವಿ.
0: ಈಗ 60 ಗಡಿಯನ್ನ ನಾವು ತೆಗೆದುಕೊಂಡಾಗ ಈ ವರ್ಷದಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ತಲೆ ಕೂದಲು ಬೆಳ್ಳಗಾಗೋದಿರಬಹುದು, ಬಾಯಲ್ಲಿನ ಹಲ್ಲುಗಳು ಸಡಿಲವಾಗೋದಿರಬಹುದು, ಮೊಣಕೈ ಮೊಣಕಾಲು ನೋವುಗಳು ಶುರು ಆಗ್ತಿರಬಹುದು, ಇದೆಲ್ಲ ಸಾಮಾನ್ಯ. ಇದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ವ್ಯಕ್ತಿ ಒಂದ್ ಸ್ವಲ್ಪ ಕೂಗುತ್ತಾನೇನೋ ಅಂತ.
1: ಖಂಡಿತವಾಗಿ, ಯಾಕಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಅನ್ಯೋನ್ಯವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನನ್ಗನ್ಸತ್ತೆ ದೈಹಿಕವಾಗಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದೇನಿದೆ ಅದು ನಮ್ಮ ಆತ್ಮವಿಶ್ವಾಸ, ನಾವು ಬೇರೆಯವರ ಜೊತೆಗೆ ನಡ್ಕೊಳ್ಳುವ ರೀತಿ, ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ಅಂದ್ರೆ ಸಾಮಾಜಿಕ ಸಮಾರಂಭಗಳಿಗೆ ಹೋಗಬೇಕಾದಾಗ ನಾವು ಹೇಗೆ ಕಾಣ್ತೀವಿ ಅನ್ನೋದು, ಇವೆಲ್ಲ ನಮಗ್ ತುಂಬಾ ಮುಖ್ಯ ಆಗತ್ತೆ. ಬೇರೆಯವರಿಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ನಮಗ್ ಮುಖ್ಯ ಆಗತ್ತೆ. ಇದು ಮಾನವ ಸಹಜವಾಗಿ ನಮ್ಮಲ್ಲಿ ಇರುವಂತದ್ದು, ಮತ್ತೆ ಅದನ್ನ ನಾವು ಒಪ್ಕೊಳ್ಬೇಕು. ಈಗ ನಾನು ನನ್ನ ಯಾವ ತರ ನಾನು ಕಾಣ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ನನಗೆ ಭಯನೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಪ್ರಾಯಶಃ ಅದನ್ನ ತುಂಬಾ ಅದು ಮುಚ್ಚುತ್ತಾ ಇದ್ದಾರೆ ಅಂತಷ್ಟೇ ಅರ್ಥ. ಅದ್ರ ಬದಲು ನಾವು ಮನುಷ್ಯ ಸಹಜವಾಗಿ ನಮಗೆ ನಾವು ಹೇಗ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾನು ಅದ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಒಪ್ಕೊಳ್ಳೋದು ಸರಿಯೇ. ಹಾಗಾಗಿಯೇ ನಮ್ಗೆ ಈ ರೀತಿಯ ದೈಹಿಕ ಬದಲಾವಣೆಗಳು 60 ವಯಸ್ಸಿನಲ್ಲಿ ಅವು ಪೂರ್ಣಗೊಳ್ತಾ ಇರತ್ತೆ. ಅಂದ್ರೆ 40-45 ಒಂದೊಂದು ಕೂದಲು ಬೆಳ್ಳಗಾಗೋದು, ಒಂದು ಕಣ್ಣಿನ ಕೆಳಗಡೆ ನೆರಿಗೆ ಮೂಡೋದು, ಇವೆಲ್ಲ ಆರಂಭವಾಗಿರುತ್ತೆ. ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಬದಲಾವಣೆಗಳು, ಪುರುಷರಲ್ಲಿ ದೈಹಿಕ ಬದಲಾವಣೆಗಳು, ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಅದು ಪೂರ್ಣಗೊಳ್ಳುವಂತ ಸಮಯ 60. ಮತ್ತೊಂದು ಸಮಸ್ಯೆ ಏನು ಅಂದ್ರೆ ಮಾನಸಿಕವಾಗಿ ಈ ದೈಹಿಕ ಬದಲಾವಣೆಗಳು ತರೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ಯಾರು ಒಪ್ಕೊಳ್ಳಲ್ಲ. ನಾನು ಹೇಳಿದೆ ಮಿದುಳಿಗೆ ಕೂಡ ವಯಸ್ಸಾಗತ್ತೆ, ಹಾಗಾಗಿ 60 ಗಡಿ ಮಾಡಿದೆ ಅಂತ. ಮಿದುಳಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ತುಂಬಾ ಜನ ಒಪ್ಕೊಳ್ಳಲ್ಲ. ನನ್ನ ಹತ್ರ ಬರುವಂತಹ ಬಹಳಷ್ಟು ರೋಗಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ಮೊದ್ಲು ನಂಗೆ ಸುಸ್ತಾಗ್ತಿರ್ಲಿಲ್ಲ ಇಷ್ಟು ಕೆಲಸ ಮಾಡಿದ್ರೆ, ಈಗ ಯಾಕೆ ಸುಸ್ತಾಗ್ತಾ ಇದೆ? ಹಾಗಾಗಿ ನಿಮಗೆ ವಯಸ್ಸಾಗ್ತಾ ಇದೆ, ಆ ವಯಸ್ಸು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅನ್ನೋದನ್ನ ಅವ್ರು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದ್ರೆ ಈಗ ನಾನು 20 ನಾನು 15 ಅಡುಗೆ ಆರಾಮಾಗಿ ಮಾಡಿ ಹಾಕ್ತಿದ್ದೆ ಅಂದ್ರೆ 60 ನಾನು 15 ಅಡುಗೆ ಮಾಡಿ ಹಾಕ್ಲೇಬೇಕು ಅನ್ನೋದು ಆ ನಿರೀಕ್ಷೆ ಏನಿದೆ ಅದು ಸಾಧು ಅಲ್ಲ. ಹಾಗಾಗಿ ಈ ಮನಸ್ಸಿಗೆ ವಯಸ್ಸಾಗುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಗಮನಿಸಬೇಕು, ಒಪ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಹಿರಿಯ ನಾಗರಿಕರು ಹೇಳೋದನ್ನ ನಾನು ನೋಡಿದೀನಿ ಏನಂತ, ಅಯ್ಯೋ ಅಲ್ಲಿ ಅವ್ರು ಬರ್ತದಲ್ಲ ಎಷ್ಟು ವಯಸ್ಸಾದವ್ರ ತರ ನಡೀತಿದ್ದಾರೆ ನೋಡು ಅಂತ ಹೇಳ್ತಾರೆ. ಅಂದ್ರೆ ತಾವು ತಮ್ಗೇನು ಅದು ಅಥವಾ ಹೇಳ್ತಾರೆ ಅಂದ್ರೆ ಅವ್ರು ತುಂಬಾ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ, ಆದ್ರೆ ತಮಗೆ ಅದೇ ವಯಸ್ಸಾಗಿದೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅಥವಾ ಈಗ ನಾವೇ ಸುಮ್ನೆ ಕುತ್ಕೊಂಡು ಕಣ್ ಮುಚ್ಕೊಂಡು ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ಹಿಂದೆ ನಮಗೆ 25 ಇದ್ದಾಗ 40 ಆದವರನ್ನ ಏನೋ ತುಂಬಾ ವಯಸ್ಸಾದವರು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ನಮಗ 40 ವಯಸ್ಸು ಬಂದಾಗ ನಮ್ಗೆ ಯಾರು ಅಕಸ್ಮಾತ್ ಆಂಟಿ ಅಂತ ಕರೆದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ, ಅಂಕಲ್ ಅಂತ ಕರೆದ್ರೆ ನಾವು ಮತ್ತೆ ಅವತ್ತು

0: ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾನು ಅಂಕಲ್ ತರ ಕಾಣಿಸ್ತೀನಾ ನಿಜವಾಗ್ಲು ಅನ್ನೋದನ್ನ ನೋಡ್ತಾರೆ. ಆದ್ರೆ ಅವ್ರು 25 ವರ್ಷ ಆಗಿದ್ದಾಗ 40 ವರ್ಷದವರನ್ನ ಅವರು ತಮಗಿಂತ 15 ವರ್ಷ ಅಷ್ಟೇ ದೊಡ್ಡವರವರು ಅವರಿಗೂ 25 ವರ್ಷದವರಿಗೆ ಇರುವಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲ ಹಕ್ಕುಗಳು ಇದೆ ಅಂತ ನಾವು ಗಮನಿಸಿರುವುದಿಲ್ಲ. ಹಾಗಾಗಿ ಮಾನಸಿಕವಾಗಿ ಕೂಡ ನಾವು ಈ ವಯಸ್ಸಾಗುವಿಕೆಯನ್ನು ಒಪ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ತಲೆ ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ ಅಥವಾ ನಾವು ಸುಂದರವಾಗಿ ದೈಹಿಕವಾಗಿ ಕಾಣಬೇಕು, ನಮ್ಮ ಚರ್ಮ ಚೆನ್ನಾಗಿ ಉಳಿಬೇಕು ಅಂತ ಫೇಶಿಯಲ್ ಮಾಡ್ಕೊಳ್ಳೋದು ಇವುಗಳನ್ನ ನಾವು ಮಾಡ್ತೀವೋ, ಇದು ಎಲ್ಲರಿಗೂ ಪುರುಷರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮನಸ್ಸು ವಯಸ್ಸಾಗುವುದನ್ನ ತಡೆಯೋದಿಕ್ಕೆ ನಾವು ಏನ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಮಾನಸಿಕ ಸಮಸ್ಯೆಗಳು ಎಲ್ಲರಿಗೂ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಕಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ.
1: ಈಗ ಯಾವೆಲ್ಲ ಮಾನಸಿಕ ಸಮಸ್ಯೆಗಳು 60 ವರ್ಷದ ನಂತರದಲ್ಲಿ ಕಾಡಬಹುದು ಅಂತ ಹೇಳ್ತೀರಿ?
0: ನೀವು ಮೊದಲಲ್ಲಿ ಹೇಳಿದ್ರಿ ನಿವೃತ್ತಿ ಆದಾಗ, ಅಂದ್ರೆ ಅಲ್ಲಿಯವರೆಗೆ ಒಂದು ವೇಳಾಪಟ್ಟಿ ಇದ್ ಬಿಡುತ್ತೆ, ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕು ಎಲ್ಲ ಮುಗಿಸ್ಬೇಕು. 60 ವರ್ಷ ಆದ ತಕ್ಷಣ ನೀವು ನಿವೃತ್ತಿ ಆಯ್ತು ನಿಮ್ದು ಅಂತ ಹೇಳಿದಾಗ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ತುಂಬಾ ನಿವೃತ್ತಿಯನ್ನು ಪ್ಲಾನ್ ಮಾಡಿರ್ತಾರೆ ತುಂಬಾ ಜನ, ನಾವು ರಿಟೈರ್ ಆದ್ಮೇಲೆ ಈ ತರ ಮಾಡ್ಬೇಕು, ಮಗನ ಹತ್ರ ಹೋಗಿ ಸೆಟ್ಲ್ ಆಗ್ಬೇಕು, ಮಗಳ ಹತ್ರ ಹೋಗಿ ಸೆಟ್ಲ್, ಇದೆಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ತಮ್ಮ ಕೆಲಸ ಏನಾಗಿದೆ ಅದನ್ನ ನಿವೃತ್ತಿ ಆದ ತಕ್ಷಣ ತಮ್ಮನ್ನ ತುಂಬಾ ಸುಲಭವಾಗಿ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಆ ನಿವೃತ್ತಿ ಆದ ಮರು ದಿವಸ ತಮಗೆ ಆ ಆಫೀಸ್ ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ತಮಗೆ ಒಂದು ಗುರುತಿಸೋದು ಕೂಡ ಇಲ್ಲ ಅನ್ನುವಂತಹ ಒಂದು ಖಿನ್ನತೆಯ ಗುರುತು ಕಾಡುತ್ತೆ. ಆದ್ರೆ ತುಂಬಾ ಜನ ಈ ರೀತಿಯ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಅದನ್ನ, ಒಂದು ಜೀವನದ ಹಂತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಮಸ್ಯೆ ಅಂತ ತುಂಬಾ ಜನ ಅದರಿಂದ ಬೇಗ ಹೊರಗಡೆ ಬರ್ತಾರೆ. ಅದರ ನಂತರ ಬರುವಂತದ್ದು ಸಹಜವಾಗಿ ಹಾರ್ಮೋನ್ಗಳ ಬರುವಂತದ್ದು, ಇದು ಅದು 60 ವರ್ಷದ ಮೇಲೆ ತುಂಬಾ ಬರಲ್ಲ, ಯಾಕಂದ್ರೆ 40-45 ಒಳಗಡೆ ಅದು ಮುಗ್ದು ಹೋಗ್ತಾ ಇರುತ್ತೆ. ಹಾಗಾಗಿ 60 ನಂತರ ಬರುವಂತ ಖಿನ್ನತೆಯಲ್ಲಿ ತುಂಬಾ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಮುಂದೇನು ಅನ್ನುವಂತಹ ಯೋಚನೆ. ತುಂಬಾ ಜನರಿಗೆ ಸಾವಿನ ಭಯ ಕಾಡುತ್ತೆ, ಬೇರೆ ಬೇರೆ ರೀತಿಯ ದೈಹಿಕ ಸಮಸ್ಯೆಗಳಿಂದ ಖಿನ್ನತೆ ಉಂಟಾಗುವುದು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಅಂದ್ರೆ ಸಕ್ಕರೆ ಕಾಯಿಲೆ ಬಂತು ಖಿನ್ನತೆ, ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಬೇಕು ಆ ಸಮಯದಲ್ಲಿ ಅನ್ನುವಂತ ಖಿನ್ನತೆ, ಬೋರ್ಡಮ್, ಮಾತಾಡೋದಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವಂತಹ ಖಿನ್ನತೆ, ಇದು ತುಂಬಾ ಒಂಟಿತನ ಕಾಡೋದೇನಿದೆ ಅದು ತುಂಬಾ. ಅಂದ್ರೆ ಇವಾಗ ತುಂಬಾ ಜನ ಮಕ್ಕಳ ಹತ್ರ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡೋದನ್ನ ನಾನು ನೋಡ್ತೀನಿ. ಅವರಿಗೆ ಒಂದ್ ದಿವಸ ಫೋನ್ ಬರ್ಲಿಲ್ಲ ಅಂತಂದ್ರೆ
1: ಒಂಥರ ಚಡಪಡಿಕೆ,
0: ತುಂಬಾ ಚಡಪಡಿಕೆ ಅಷ್ಟೇ ಅಲ್ಲ, ಅವತ್ತಿಡೀ ಒಂದು ಮನಸ್ಸು ಪೂರ್ತಿ ಖಿನ್ನ ಮನಸ್ಕರಾಗಿ ಅವರು ಆ ದಿವಸವನ್ನ ಕಳೀತಾರೆ. ಹಾಗಾಗಿ ಖಿನ್ನತೆ ಅನ್ನುವಂಥದ್ದು, ಇಳಿವಯಸ್ಸಿನ ಖಿನ್ನತೆ ಏನಿದೆ ಅದು ತುಂಬಾ ಸಾಮಾನ್ಯವಾಗಿ, ಅದರ ಜೊತೆಗೆ ಮಿನಿಮಮ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, MCI ಅಂತ ಹೇಳ್ತೀವಿ. ಇದು ಡಿಮೆನ್ಷಿಯಾ ಅಲ್ಲ, ಮುಪ್ಪು ಕಾಯಿಲೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ನಮ್ಮ ಗ್ಲೋಬಲ್ ಇಂಟಲೆಕ್ಟ್, ನಮ್ಮ ಇಡೀ ಬೌದ್ಧಿಕತೆ, ಬೌದ್ಧಿಕ ಶಕ್ತಿ ಏನಿರುತ್ತೆ ಆ ಸಾಮರ್ಥ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದೆಲ್ಲವೂ ಇರಲ್ಲ, ಆದ್ರೆ ಕೆಲವು ನೆನಪಿನ ಸಾಮರ್ಥ್ಯದಲ್ಲಿ ಅಲ್ಲಲ್ಲಿ ಕೊರತೆಗಳು, ಇವು ಕಾಣೋದಕ್ಕೆ ಶುರುವಾಗುತ್ತೆ. ಇದಲ್ದೇನೆ ಬೇರೆ ನಮ್ಮ ಅಡಲ್ಟ್ಹುಡ್ ಅಲ್ಲಿ, ಅಂದ್ರೆ ಹಿರಿಯರಲ್ಲಿ ಬರುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ಈ ವಯಸ್ಸಿನಲ್ಲೂ ಬರಬಹುದು. ಅಂದ್ರೆ ಇವಾಗ ತುಂಬಾ ಜನಕ್ಕೆ ಪಾರ್ಶ್ವವಾಯು ಆಗತ್ತೆ, ಲಕ್ವ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದಾಗತ್ತೆ. ಅದಾದ ಮೇಲೆ ಈಗ BP ಜಾಸ್ತಿ ಆಗಿ ಲಕ್ವ ಹೊಡೆದಿರುತ್ತೆ, ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಲಕ್ವ ಹೊಡೆದಿರುತ್ತೆ. ಆ ಲಕ್ವ ಹೊಡೆದ ಮೇಲೆ ಅವರು ದೈಹಿಕವಾಗಿ ಒಂದು ಹೇಗೋ ಮಾಡಿ ಫಿಸಿಯೋಥೆರಪಿಯಿಂದ, ಮಾತ್ರೆ ಔಷಧಿಗಳಿಂದ, ಸಕಾಲದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕೋದ್ರಿಂದ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಬದುಕಿದ ಮೇಲೆ ಅವರ ಜೀವನದ ಗುಣಮಟ್ಟ ಏನಿರುತ್ತೆ ಅದು ಸರಿಯಾಗಿರುವುದಿಲ್ಲ. ಫಿಸಿಯೋಥೆರಪಿಗೆ ಹೋಗೋದಿಕ್ಕೆ ಅವರು ಒಪ್ಪಲ್ಲ. ಸೊ ಇದನ್ನ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ಲಕ್ವ ನಂತರದ ಖಿನ್ನತೆ ಅಂತ. ಸೊ ಇದು ಕೂಡ ಹಿರಿಯರಲ್ಲಿ, ವೃದ್ಧರಲ್ಲಿ ನಾವು ವಿಶೇಷವಾಗಿ ನೋಡುವಂತದ್ದು.
1: ಆಮೇಲೆ ಒಂದ್ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಕೂಡ ಕಡಿಮೆ ಆಗತ್ತೆ ಅಂತ ಅನಿಸ್ತದೆ. ಅಂದ್ರೆ ನಾನು ಇರುವಾಗ ಹಿಂಗ್ ಮಾಡ್ತಿದ್ದೆ, ಈಗ ಯಾಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು?
0: ಹೌದು, ಅದು ಒಂದು ಸಂಬಂಧಗಳ ಸಮಸ್ಯೆ ಒಂದು ದೊಡ್ಡ ತಲೆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅದನ್ನ ಇದ್ ಮಾಡಬಹುದು. ಬೇರೆ ಬೇರೆ ರೀತಿಯ ಸಂಬಂಧಗಳು, ಕೆಲವು ಸಂಬಂಧಗಳು ಕಳೆದು ಹೋಗೋದು, ಅಂದ್ರೆ ಫ್ರೆಂಡ್ಸ್, ಫ್ರೆಂಡ್ಶಿಪ್, ಅದರಲ್ಲಿ ಕೆಲವರು ವಯಸ್ಕರು, ಅದೇ ಸಮಾನ ವಯಸ್ಕರು ಯಾವುದೋ ಕಾರಣದಿಂದ ತೀರ್ ಹೋಗೋದು. ಸೊ ಗೆಳೆತನದ ನಷ್ಟ. ಎರಡನೇದು ಮನೆಯಲ್ಲಿ ಇರುವಂತಹ ಕಿರಿಯರ ಜೊತೆಗೆ, ಅಂದ್ರೆ ವಯಸ್ಸಿನಲ್ಲಿ ಕಿರಿಯರ ಜೊತೆಗೆ ಹೊಂದಾಣಿಕೆಯ ಸಮಸ್ಯೆ. ಅಂದ್ರೆ ಏನು, ಇವಾಗ ಒಂದು ತಂದೆ ತುಂಬಾ ಸಮಯದಿಂದ ಒಂದು ಬಿಸ್ನೆಸ್ ಅನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಇವಾಗ 60 ವರ್ಷ ಆಗಿದೆ, 65 ವರ್ಷ ಆಗಿದೆ, ಮಗ ಈಗ 40-50 ಇದಾನೆ. ಈಗ ಜವಾಬ್ದಾರಿಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಆ ಜವಾಬ್ದಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಎಲ್ಲೋ ತನ್ನ ಅಧಿಕಾರ ಕಡಿಮೆ ಆಯ್ತು, ತನ್ನ ಮಾತಿಗೆ ಮನ್ನಣೆ ಕಡಿಮೆ ಆಯ್ತು. ಇದು ತುಂಬಾ ಆನುವಂಶಿಕವಾಗಿ ಏನು ವ್ಯಾಪಾರ ನಡ್ಕೊಂಡು ಬರತ್ತಲ್ಲ ಅಂತ ಎಲ್ಲ ಕಡೆಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ಈಗ ತಂದೆ ತಾಯಿಗೆ ಮಕ್ಕಳು ದೊಡ್ಡವರಾದ ಹಾಗೆ

0: ಅನ್ಸೋದೇ ಇಲ್ಲ. ಸೊ ಅವಾಗ ಅವ್ರಿಗೆ ಏನನ್ಸುತ್ತೆ, ಇವರಿಗೆ ಜವಾಬ್ದಾರಿ ಬಂದಿಲ್ಲ, ಇವರಿಗೆ ಬಿಟ್ರೆ ಇವಾಗ ವ್ಯಾಪಾರಕ್ಕೆ ಅಥವಾ ಬಿಟ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ನನ್ನ ಮಾತನ್ನೇ ಕೇಳಬೇಕು. ಸೊ ನ್ಯಾಚುರಲಿ ಸಹಜವಾಗಿ ಇದು ಮಕ್ಕಳಿಗೆ
1: ಒಪ್ಪಿಗೆ
0: ಆಗಲ್ಲ. ಮತ್ತೆ ಮತ್ತೊಂದನ್ನ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು, ಇದನ್ನ ಕೇಳ್ತಾ ಇರುವಂತ ಎಲ್ಲ ಹಿರಿಯ ನಾಗರಿಕರು ಗಮನಿಸಬೇಕಾದೇನು ಅಂದ್ರೆ, ನಮ್ಮ ಆಯುಷ್ಯದ ಮಟ್ಟ ಏನಿದೆ ಅದು ಜಾಸ್ತಿ ಆಗಿದೆ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 32 ವರ್ಷ ಆಗಿತ್ತು ನಮ್ಮ ಏನು ಆಯುಷ್ಯ. ಅದು ಈಗ ಎಲ್ಲ ನಮ್ಮ ಸುಧಾರಿತ ವೈದ್ಯಕೀಯ ಗುಣಮಟ್ಟದಿಂದ 80 ವರ್ಷದವರೆಗೆ ಬಂದಿದೆ. ಹಾಗಾಗಿ ಈಗ 40 ವರ್ಷದ ಮಗ ತನ್ನ ಕೈಗೆ ಪೂರ್ತಿ ಜವಾಬ್ದಾರಿ ಬರಬೇಕು ಅಂತಂದ್ರೆ ಅವನ ಮಗ 40 ವರ್ಷ ಆಗುವವರೆಗೆ ಕಾಯ್ಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯ ನಾಗರಿಕರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಜವಾಬ್ದಾರಿಗಳನ್ನ ಚಿಕ್ಕವರಿಗೆ ಕೊಟ್ಟು ತಾವು ಹಿಂದೆ ನಿಂತು ಅವರನ್ನ ಮುನ್ನಡೆಸೋದೇನಿದೆ ಅದು ಅಧಿಕಾರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವ ರೀತಿ ಅಷ್ಟೇ. ಮತ್ತೆ ಅಧಿಕಾರವನ್ನ ನಾವು ಹಂಚ್ಕೊಳ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇದು ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯ ಇದೆ. ಈಗ ಮನೆಯಲ್ಲಿ ಅತ್ತೆ ಸೊಸೆಯಲ್ಲೂ ಅಷ್ಟೇ, ಈಗ ಅಡಿಗೆ ಮನೆಯಲ್ಲಿ ಯಾವ ರೀತಿಯ ಅಡಿಗೆಯನ್ನ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಯಾವ ರೀತಿಯಲ್ಲಿ ಪದ್ಧತಿಗಳನ್ನ ಮಾಡ್ಬೇಕು, ಯಾವ ರೀತಿಯಲ್ಲಿ ಹಬ್ಬಗಳನ್ನ ಮಾಡ್ಬೇಕು, ಇದೆಲ್ಲದರ ಬಗ್ಗೂ ಕೂಡ ಗಂಡಸರು ಹೆಂಗಸರು ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳು, ಹೊಂದಾಣಿಕೆಯ ಸಮಸ್ಯೆಗಳು ಬರೋದಿಕ್ ಸಾಧ್ಯ ಇದೆ. ಮತ್ತೆ ಈ ಹೊಂದಾಣಿಕಾ ಸಮಸ್ಯೆಗಳು ಖಿನ್ನತೆಯನ್ನು ಉಂಟು ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅನ್ನೋದು ಒಂದು ತುಂಬಾ ಅಧ್ಯಯನದ ವಿಷಯ. ಮತ್ತೆ ನಮ್ಮ ಭಾರತೀಯರಲ್ಲಿ ಈ ಸೋಷಿಯಲ್ ಆರಿಜಿನ್ಸ್ ಅನ್ನೋದು, ಸಾಮಾಜಿಕ ಮೂಲಗಳೇನಿದೆ ಖಿನ್ನತೆದು, ಅದು ತುಂಬಾ ಮುಖ್ಯವಾದಂತಹ ಒಂದು ಸಂಗತಿ.
1: ಈಗ ಪವಿತ್ರ ಅವರ, ಇದರ ಜೊತೆಗೆ ಈ ಮರೆವಿನ ಕಾಯಿಲೆ ಕೂಡ ಒಂದು ಸಾಮಾನ್ಯವಾದದ್ದು ಅಲ್ಲ?
0: ಖಂಡಿತ ಖಂಡಿತ. ಈಗ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಆಯುಷ್ಯವನ್ನ ಹೊಂದಿದ ಹಾಗೆ ನಾವು ಮತ್ತಷ್ಟು ಹೆಚ್ಚಳವನ್ನ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ನೋಡ್ತಾ ಇದೀವಿ. ಅದರ ಜೊತೆಗೆ ಡಿಮೆನ್ಷಿಯಾ ಹೆಚ್ಚಾದ ಹಾಗೆ ಇಡೀ ಸಮಾಜದಲ್ಲಿ ಆರೈಕೆ ಮಾಡುವಂತಹ ಕಷ್ಟಗಳು ಕೂಡ ನಮ್ಗೆಲ್ಲರಿಗೂ ಈಗ ನಿಚ್ಚಳವಾಗಿ ತೋರ್ತಾ ಇದೆ. ಇಷ್ಟರವರೆಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ತುಂಬಾ ಒತ್ತಿ ದೊಡ್ಡದಾಗಿ ಹೇಳ್ಬಿಡ್ತಿದ್ವಿ. ಆದ್ರೆ ಈಗ ದಿವಸ ಮಾಡ್ತಾ ಹೋಗ್ಬೇಕಾದಾಗ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗದಂತಹ, ತಾಯಿಯನ್ನ ನೋಡ್ಕೋಬೇಕಾದಂತಹ, ಅತ್ತೆಯನ್ನ ನೋಡ್ಕೋಬೇಕಾದಂತಹ, ಮಾವ, ಪ್ರತಿಯೊಬ್ರು ಈ ತರ ಎಷ್ಟು ಜನರನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿಗಳು ತುಂಬಾ ಜನರಿಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಅದು ಅನಿವಾರ್ಯವಾಗಿ ಬಂದಿರುತ್ತೆ. ಅಂತ ಸಮಯದಲ್ಲಿ ಕೂಡ ನಾವು ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಮಲಗಿರಬಹುದು, ಈಗ ನಮ್ಮ ಇಡೀ ದೇಹಕ್ಕೆ ತುಂಬಾ ವಯಸ್ಸಾಗತ್ತೆ. ಈಗ ನಾನೇ ನಾಳೆ 80 ವರ್ಷ ಆದಾಗ ನನ್ನ ದೇಹಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ನನ್ಗೆ ಒಂದು ಕೆಲಸನ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ನನ್ನ ನಾಲ್ಗೆ ಚುರುಕಾಗೇ ಇರಬಹುದು. ಸೊ ಆಗ ನಾವು ಮಾತಾಡುವಂತ ಮಾತೇನಿದೆ ಅದು ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರು ನಾನು ಕೊಂಕುಮಾತ್ನಲ್ಲಿ ವ್ಯಂಗ್ಯ ಮಾತ್ನಲ್ಲಿ ಬೇಕಾದಷ್ಟು ಜನರನ್ನ ನೋಯಿಸಬಹುದು. ಆ ಎಚ್ಚರ ನಮ್ಗಿರಬೇಕು. ಯಾಕಂದ್ರೆ ನಾನು ಹೇಳೋದು ಇದು ಬರೀ ಇವತ್ತಿನ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ಇವತ್ತಿನ ಮಧ್ಯವಯಸ್ಕರು ಯುವ ಜನರು ನಾಳೆ ಹೇಗೆ ಚಿಗುರೆಲೆ ಹಣ್ಣೆಲೆ ಆಗೇ ಆಗುತ್ತೆ.
1: ಹೌದು, ಅಂದ್ರೆ ಮುಂಚಿತವಾಗಿ ನಾವು ಒಂದು ಸಿದ್ಧತೆ ಮಾಡ್ಕೊಳ್ಬೇಕು.
0: ಹೌದೌದು, ಈ ರೀತಿಯ ಸಂಬಂಧದ ಸಮಸ್ಯೆಗಳನ್ನ ತಡೆಯೋದಿಕ್ಕಂತೂ ನಾವು ಖಂಡಿತವಾಗಿ ನಮ್ಮ ಯೌವನವನ್ನ ನೆನೆಸ್ಕೊಂಡು ಮುಂದಿನ ವೃದ್ಧಾಪ್ಯವನ್ನ ಕಲ್ಪಿಸ್ಕೊಂಡು ನಾವು ಜನರನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕು.
1: ಆವಾಗ ವೃದ್ಧಾಪ್ಯದ ಸಮಸ್ಯೆಗಳು ದೊಡ್ಡದಾಗಿ
0: ಕಾಣಲ್ಲ, ಖಂಡಿತ ಕಾಣಲ್ಲ.
1: ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ಬಂದಾಗ ಬಹುಶಃ ನನಗೆ ಇದಕ್ಕೆ ಮಾನಸಿಕ ಚಿಕಿತ್ಸೆಗಿಂತ ಒಂದು ಆಪ್ತ ಸಮಾಲೋಚನೆಯ ಅಗತ್ಯತೆ ಜಾಸ್ತಿ ಇರ್ತದೆ ಅಂತ ಅನಿಸ್ತದೆ.
0: ಮಾನಸಿಕ ಚಿಕಿತ್ಸೆಯ ಒಂದು ಭಾಗ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದು ಆಪ್ತ ಸಮಾಲೋಚನೆ, ಮಾನಸಿಕ ಚಿಕಿತ್ಸೆಯ ಒಂದು ಭಾಗ. ಮೊದಲು ನನ್ಗನ್ಸೋದು ಜೀವನ ಶೈಲಿ ತುಂಬಾ ಮುಖ್ಯ. ಯಾಕಂದ್ರೆ ಜನ ಏನ್ ಅನ್ಕೊಂಡಿರ್ತಾರಂದ್ರೆ ಬಂದ ತಕ್ಷಣ ಡಾಕ್ಟರ್ ತುಂಬಾ ಹೊತ್ತು ಮಾತಾಡ್ತಾರೆ, ನಮ್ದೆಲ್ಲಾ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ, ನಾವು ಮತ್ತೆ ವಾಪಸ್ ಹೋಗಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ. ಹಂಗ ಆಗೋದಿಲ್ಲ. ಯಾಕೆ ಹಾಗಾಗಲ್ಲ ಅಂದ್ರೆ, ಒಂದು ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮಗ್ ಬೇಕಾದ್ದು ಮನಸ್ಸಷ್ಟೇ. ಈಗ ನಾನು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತೀನಾ ಇಲ್ವಾ, ಸರಿಯಾದ ಪ್ರಮಾಣದ ನೀರನ್ನ ಕುಡಿತೀನಾ ಇಲ್ವಾ, ವ್ಯಾಯಾಮವನ್ನ ಪ್ರತಿನಿತ್ಯ ನಿಯಮಿತ ವೇಳೆಗೆ ಮಾಡ್ತೀನಾ ಇಲ್ವಾ, ಇದೆಲ್ಲ ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದು ಸುಲಭ, ಇದನ್ನ ನಾವು ಒಂದಿಷ್ಟು ಮನಸ್ಸು ಮಾಡಿದ್ರೆ ಇದನ್ನ ಮಾಡೋದು ಕಷ್ಟ ಅಲ್ಲ, ಇದನ್ನ ಪ್ರತಿಯೊಬ್ಬರು ಪಾಲಿಸಬಹುದು. ಇದು ಮೊದಲು ಬೇಕಾಗಿದ್ದು. ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಯಮಿತವಾಗಿ ಔಷಧಿಯನ್ನು ಸೇವಿಸುವುದು ಕೂಡ ತುಂಬಾ ಮುಖ್ಯ. ಅದು ಲಕ್ವ ಹೊಡೆಯೋದು, ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿಯ ಸಮಸ್ಯೆಗಳನ್ನ ತಡೆಯುತ್ತೆ ಅನ್ನೋದನ್ನ ಎಲ್ಲ ಹಿರಿಯ ನಾಗರಿಕರು ನೆನ್ಪಿಟ್ಕೊಳ್ಬೇಕು. ಯಾರು ಮಧ್ಯವಯಸ್ಕರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಇದನ್ನ ಅವ್ರು ಮಾಡೋ ಹಾಗೆ ಮಾಡ್ಕೋಬೇಕು. ಆವಾಗ ಆಪ್ತ ಸಮಾಲೋಚನೆಯನ್ನ ನಾವು ತಡೆಗಟ್ಬಿಡ್ಬಹುದು.
1: ಹೌದು ಹೌದು,
0: ಅದು ಮೊದಲನೇದು. ಎರಡನೇದು, ನೀವು ಹೇಳಿದ ಹಾಗೆ ನಾನು ಹೇಳಿದ್ನಲ್ಲ, ಮಾತಾಡೋದಿಕ್ಕೆ ಜನ ಬೇಕಾಗಿದೆ. ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವು ಏನ್ ಬೇಕಾದ್ರೂ ತಂದು ಕೊಡ್ಬೋದು. ಈಗ ಒಂದೊಂದ್ ರೂಮ್ ಅಲ್ಲಿ ಒಂದೊಂದು ಟಿವಿ ಹಾಕ್ಸಿಟ್ಬಿಡ್ಬಹುದು, ಸುಲಭ. ಅಷ್ಟು 1,000 ಕೊಟ್ಬಿಟ್ಟು ಟಿವಿ ಹಾಕ್ಸಿಡ್ಬಹುದು, ಕೇಬಲ್ ಬೇಕಾ ಅವ್ರಿಗೆ ಹಾಕ್ಸಿಡ್ಬಹುದು, ಮೊಬೈಲ್ ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ ಕೊಡಿಸ್ಬಿಡ್ಬಹುದು. ಕುತ್ಕೊಂಡು ಮಾತಾಡಿ ಅಂದ್ರೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ.
1: ಅದರಲ್ಲೂ ಈ ಮೊಬೈಲ್ ಬಂದ ಮೇಲಂತೂ ಪರಸ್ಪರ ಮಾತು, ಒಂದು ವಿಚಾರ ಹಂಚಿಕೊಳ್ಳುವಿಕೆ,

0: ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಎಲ್ಲನೂ ನಿಂತೋಗ್ಬಿಟ್ಟಿದೆ.
1: ಹೌದು, ಬಟ್ಟದ್ರೆ ಹಿರಿಯ ನಾಗರಿಕರಿಗೆ ಮೊಬೈಲ್ ಒಂದು ವರದಾನ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವರು ವಾಟ್ಸ್ಆ್ಯಪ್, ಫೇಸ್ಬುಕ್ ಅದನ್ನೆಲ್ಲ ಕಲ್ತ್ಕೊಂಡು ತುಂಬಾ ಹಿರಿಯ ನಾಗರಿಕರು ತುಂಬಾ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಸ್ಮಾರ್ಟ್ ಟೆಕ್ನಾಲಜಿನ ನಾನು ನನ್ಗನ್ಸತ್ತೆ ಅವರಿಗೆ ಅದು ಹಿರಿಯ ನಾಗರಿಕರಿಗೆ ಅದೊಂದು ವರದಾನವೇ. ಬಟ್ ಆದ್ರೆ ಅವರು ಮಾತಾಡೋದ್ರಿಂದ, ಅವರು ನಮ್ಮ ಜೊತೆ ಸಮಾಜದ ಜೊತೆ ಮುಖತಃ ಮಾತನಾಡೋದ್ರಿಂದ ಸಮಾಜಕ್ಕೆ ಉಪಯೋಗ ಇದೆ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಅವರೆಲ್ಲರೂ ವಾಟ್ಸ್ಆ್ಯಪ್, ಫೇಸ್ಬುಕ್ ಅಲ್ಲಿ ಮಗ್ನರಾಗೋದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ, ನಮ್ಮ ಮಕ್ಕಳ ಜೊತೆಗೆ ಆಟ ಆಡೋರು, ನಮ್ಮ ಜೊತೆಗೆ ಮಾತನಾಡುವರು, ಏನೋ ಕತೆಗಳನ್ನ ಹೇಳುವರು, ಅವರ ಜೀವನ ಅನುಭವಗಳನ್ನ ಹಂಚಿಕೊಳ್ಳೋರು, ಇದು ನಮಗೆ ಉಪಯೋಗ ಆಗತ್ತೆ ಮುಂದೆ. ಹಾಗಾಗಿ ನಾವು ಮಾತಾಡ್ಬೇಕು. ಅವರಿಗೆ ಬೇಕು ಅಂತಲ್ಲ, ನಮಗೆ ಅದರಿಂದ ಲಾಭ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯವರು ಖಂಡಿತವಾಗಿ ಒಂದು ದಿವಸಕ್ಕೆ 10 ನಿಮಿಷ ಮತ್ತೇನು ಅಲ್ಲ, ಅವರವರ ತಂದೆ ತಾಯಿ ಜೊತೆಗೆ ಆ ಮಕ್ಕಳು ಮಾತಾಡ್ಬೇಕು. ಅಂದ್ರೆ ಈಗ ತುಂಬಾ ಸಲ ಜನ ಏನಂತಾರೆ, ನಮ್ಮ ಹೆಂಡತಿ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ, ಅಥವಾ ಅತ್ತೆ ಮಾವ ಸೊಸೆ ಮಾಡ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ, ಮಗಳು ಮಾಡಕ್ಕಾಗಲ್ಲ, ಮಗಳು ಗಂಡನ್ ಮನೇಲಿದ್ದಾರೆ, ಮಗ ಬರ್ತಾನೆ ಇವಾಗ ನನ್ ಜೊತೆಗೆ ಅಂತ ಹೇಳ್ತಾರೆ. ಹಾಗ್ ಮಾಡೋದಲ್ಲ, ಮಗ ಆಗ್ಲಿ ಮಗಳಾಗ್ಲಿ ತನ್ನ ಹೊತ್ತು ಹೆತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಕನಿಷ್ಠ ಒಂದು ದಿವಸಕ್ಕೆ ಇಷ್ಟು ಸಮಯ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಟು, ಈಗ ನಾವು ಸ್ನಾನಕ್ಕೆ 10 ನಿಮಿಷ ಮಾಡ್ಲೇಬೇಕು ಅಂತ ನಾವು ಇಟ್ಕೊಳ್ತೀವಿ, ಏನಾದ್ರೂ 10 ನಿಮಿಷ ತಪ್ಪಿಸಲ್ಲ ನಾವು, ಅದೇ ರೀತಿಯಲ್ಲಿ ಮೀಸಲಿಡಬೇಕು ಅಂತ ನನಗನ್ಸುತ್ತೆ. ಅದು ಮಕ್ಕಳ ಕರ್ತವ್ಯ, ಮತ್ತೆ ತಂದೆ ತಾಯಿಗಳು ಅಷ್ಟೇ, ಅದನ್ನ ಡಿಮಾಂಡ್ ಮಾಡ್ಬೇಕು. ಹಿರಿಯ ನಾಗರಿಕರು ನೀವು ಅದನ್ನ ಆಗ್ರಹಿಸಬೇಕು. ಯಾಕಂದ್ರೆ ಹಿರಿಯ ನಾಗರಿಕರ ಅಕಸ್ಮಾತ್ ನನ್ನ ಮಗಂಗೆ ತುಂಬಾ ಕೆಲಸ, ಅಯ್ಯೋ ಮಗಳು ಡಾಕ್ಟರ್ ತುಂಬಾ ಕೆಲಸ ಅವಳಿಗೆ, ಅವಳು ಪರವಾಗಿಲ್ಲ ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರಲ್ಲ ಇಷ್ಟೋ ಸಲ ನನ್ನ ಹತ್ರ ಬರ್ಬೇಕಾದ್ರೆ. ಅವಾಗ ನಾನು ಹೇಳ್ತೀನಿ, ನೀವ್ ಹೇಳಿ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆದ್ರೂ ಬರ್ಬೇಕು, ನನ್ನ ಜೊತೆ ಬರೋದ್ರಿಂದ ನನಗೆ ಸಂತೋಷವಾಗುತ್ತೆ ಅಂದ್ರೆ ತುಂಬಾ ಜನ ಮಕ್ಕಳು
2: ಬರ್ತಾರೆ ಖಂಡಿತ. ಮತ್ತೆ ನೀವು ಹೇಳ್ದಂಗೆ ಮಕ್ಕಳ ಕರ್ತವ್ಯ ಕೂಡ ಹೌದು.
1: ಹೌದು ಖಂಡಿತ,
2: ಅದು ಗಂಡ್ ಮಕ್ಕಳೇ ನೋಡ್ಕೊಳ್ಳಿ ಹೆಣ್ ಮಕ್ಕಳೇ ನೋಡ್ಕೊಳ್ಳಿ ಅನ್ನುವಂತ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಇಲ್ಲಿ.
1: ಇಲ್ಲ ಇಲ್ಲ, ಯಾಕಂದ್ರೆ ಈಗ ಆಸ್ತಿ ಹಕ್ಕು ಎಲ್ಲರಿಗೂ ಬಂದಿದೆ.
2: ಹೌದು ಹೌದು ಹೌದು,
1: ನಾವು ಆಸ್ತಿ ಹಕ್ಕು ಅಂದಾಗ ನಾವು ಚೆನ್ನಾಗಿ ಜೋರಾಗಿ ಇಲ್ಲ ಎಲ್ಲರಿಗೂ ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಲ್ಲ, ಅಂದಮೇಲೆ ಆರೈಕೆಯಲ್ಲೂ ಕೂಡ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಸಮಾನವಾಗಿ ಪಾಲ್ಗೊಳ್ಬೇಕು ತಮ್ಮ ತಮ್ಮ ತಂದೆ ತಾಯಿಗಳ ಆರೈಕೆ.
2: ಹೌದು ಹೌದು. ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ನಮಗೆ ಬರಬಾರದು. ನನ್ನ ವೃದ್ಧಾಪ್ಯ ಆರೋಗ್ಯಕರವಾಗಿರಬೇಕು, ದೈಹಿಕವಾಗಿನೂ ಆಯ್ತು ಮಾನಸಿಕವಾಗಿನೂ ಆಯ್ತು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ಯಾವಾಗಿನಿಂದ ಮಾರ್ಪಡಿಸ್ಕೊಳ್ತಾ ಬರಬೇಕು?
1: ನಮ್ಮ ವಿಜ್ಞಾನದಲ್ಲಿ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಈ ಪರಿಕಲ್ಪನೆಯಲ್ಲಿ ಏನಂದ್ರೆ, ಇವಾಗ ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಮಗು ನಡೆಯಕ್ಕೆ ಶುರು ಮಾಡಿದಾಗಿಂದ ಆ ಮಗುವಿನ ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತರೋದು ಮುಂದೆ ಆ ಮಗುವಿನಲ್ಲಿ ಸಕ್ಕರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ನ ಒಂದು ಪರಿಕಲ್ಪನೆ. ಈ ಹಿನ್ನೆಲೆಯಿಂದ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ನೋಡಬೇಕು. ಯಾಕಂದ್ರೆ ಈಗ ನಾವು ಮನಸ್ಸನ್ನ ದೇಹವನ್ನ ವಿಂಗಡಿಸಿ ನೋಡುವಂತಹ ಕ್ರಮ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಮನಸ್ಸು ಕೂಡ ದೇಹದೊಳಗೆ ಇರುವಂತಹ ಒಂದು ಅಂಗವೇ ಅಂತ ಆಗಿರೋದ್ರಿಂದ ಈ ಏನು ಪ್ರಿಪರೇಷನ್ ಸಿದ್ಧತೆ ಏನಿದೆ ಅದು ಮೊದಲಿನಿಂದಲೇ ಆರಂಭ ಆಗ್ಬೇಕು. ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈಗ 60 ವರ್ಷದಲ್ಲಿ 55 ವರ್ಷ ಅಷ್ಟೊತ್ತಿಗೆ ಅವರು ಮಂಡಿ ನೋವು ಅಂತ ಬರ್ತಾರೆ ತುಂಬಾ ಜನ. ಆವಾಗ ನಾವು ವಾಕಿಂಗ್ ಮಾಡಿ ನೀವು ಪ್ರತಿ ದಿವಸ 1 ಗಂಟೆ ನಡೀರಿ ಅಂತ ಅಂದ್ರೆ ಅವ್ರಿಗೆ
2: ಆಗ್ತಾರೆ,
1: ಅವ್ರಿಗೆ ಅಭ್ಯಾಸ ಇರಲ್ಲ. ಆವಾಗೇನು ಅವರಿಗೆ ಈಗ ಬೆಳಗ್ಗೆ ಎದ್ದು ನಾವು ಅವ್ರಿಗೆ ತಿಂಡಿ ಕಟ್ಟಬೇಕು ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ, ಆದ್ರೆ ಅವ್ರಿಗೆ ಅಭ್ಯಾಸವೇ ರೂಢಿಯೇ ಬೆಳೆದಿಲ್ಲ,
2: ರೂಢಿನೇ ಇರಲ್ಲ, ಮತ್ತೆ ದೇಹ ಪರ್ಮಿಟ್ಟು ಮಾಡಲ್ಲ ನೋವಿನಿಂದ.
1: ಕರೆಕ್ಟ್. ಹಾಗಾಗಿ ನನ್ಗೆ ಏನನ್ಸುತ್ತೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾನು ಮೊದಲಲ್ಲಿ ಹೇಳಿದ 4 ನಿಯಮಿತವಾದ ಆಹಾರ ಸೇವನೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು, ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ಒಂದು ಕನಿಷ್ಠ 1/2 ಗಂಟೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು, ಮತ್ತೆ ರಾತ್ರಿ ಸುಖಕರವಾದ ನಿದ್ರೆ. ಆ ನಿದ್ರೆ ಬರಲ್ಲ ನಮ್ಗೆ ಮಲ್ಕೊಂಡ್ರೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಾಳೆ ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಪಕ್ಕಕ್ಕಿಟ್ಟು ಇವತ್ತಿನ ನಿದ್ರೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಿದ್ರೆಯನ್ನ ತನ್ನ ಗುರಿಯಾಗಿ ಮಾಡ್ಕೊಳ್ಬೇಕು. ಸುಖ ನಿದ್ರೆ ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. ಆವಾಗ ತನ್ನಿಂತಾನೆ ಹಲವು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ 4 ಸೂತ್ರಗಳನ್ನ ಅವರು ಅನುಸರಿಸಿದ್ರೆ ಪ್ರತಿಯೊಬ್ಬರು ಸಾಕಷ್ಟು ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇದು ಮೊದಲಿನಿಂದ ಬೆಳಿಬೇಕು. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನ ಬೆಳೆಸಬೇಕು. ಬರೀ ನಾವು ಹಿರಿಯರಾಗಿ ನಾವು ಮಾತ್ರ ಪಾಲಿಸೋದಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಆ ಶಿಸ್ತನ್ನ ಪಾಲಿಸಿ ಅವರಿಗೆ ಇದು ಈ ತರ ಪಾಲಿಸಬೇಕು ಅನ್ನುವಂತಹ ಪ್ರಾಯೋಗಿಕ ಮಾದರಿಯನ್ನ ಹಾಕೊಟ್ರೆ ಅವರ ವೃದ್ಧಾಪ್ಯ, ಯಾಕಂದ್ರೆ ನಾವೆಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಮುಂದೆ, ಮಕ್ಕಳು ಹೇಗಿರ್ತಾರೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಲ್ಲ.
2: ಹೌದು.
1: ಸೊ ಮಕ್ಕಳು ವಯಸ್ಸಾದಾಗ ಕೂಡ ಇವು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತಹ ಚಿಂತನೆ ನಮ್ಮಲ್ಲಿ ಇರ್ಬೇಕು.
2: ಅದನ್ನ ಮುಂಚಿಂದಾನೇ ಅವ್ರಿಗೆ ಹಾಕೊಟ್ಬಿಟ್ರೆ ಅದೇ ಕ್ರಮ ಮುಂದುವರಿತದೆ
1: ಖಂಡಿತ.
2: ಮತ್ತೆ ಈ ವೃದ್ಧಾಪ್ಯದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ನಾವು ಹೇಳ್ತೀರಿ. ಇದರ ಜೊತೆಗೆ ಉತ್ತಮ ಪುಸ್ತಕಗಳ ಓದುವಿಕೆ, ಒಂದು ಸತ್ಸಂಗ,
1: ಹೌದು,
2: ಒಂದು ಧ್ಯಾನ,
1: ಹವ್ಯಾಸಗಳು, ಯಾವುದೇ

0: ರೀತಿಯ ಹವ್ಯಾಸಗಳು. ಧ್ಯಾನವನ್ನು ಅಷ್ಟೇ, ನೀವು ಧ್ಯಾನವನ್ನ ಕಲಿತು ಪ್ರಾಣಾಯಾಮ ಕಲಿತು ಯೋಗಾಭ್ಯಾಸಕ್ಕೆ ನಿಮ್ಗೆ ಪ್ರತಿ ದಿವಸ ಹೋಗಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ, ಮಾಡಿ, ಅದು ಒಳ್ಳೇದೇ. ಒಂದು ಆ ಗುಂಪು ಸಿಗತ್ತೆ, ಅದು ತುಂಬಾ ಒಳ್ಳೇದೇ. ಅಕಸ್ಮಾತ್ ಹಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾವುದೇ ಒಂದು ಆಸಕ್ತಿ ಪೂರ್ಣ ಚಟುವಟಿಕೆಯನ್ನ ತೆರೆದ ಮನಸ್ಸಿನಿಂದ ಮಾಡಿದ್ರೆ ಆವಾಗ ತನ್ನಿಂತಾನೆ ಮನಸ್ಸು ಏಕಾಗ್ರಗೊಳ್ಳುತ್ತೆ, ಆ ಕ್ರಿಯೆಯೂ ಕೂಡ ಧ್ಯಾನವೇ ಆಗತ್ತೆ. ಅಂದ್ರೆ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಪಕ್ಕದಲ್ಲೇ ಹಾಕೊಂಡು ನಾವು ದಿವಸ ಒಂದ್ ಗಂಟೆ ಶಟಲ್ ಆಡ್ತಿದ್ದೀವಿ ಅಂತ ಅನ್ಕೊಂಡ್ರೆ ಆ ಶಟಲ್ ಆಡ್ಬೇಕಾದ್ರೆ ಆ ಕಾರ್ಕ್ ಎಲ್ಲಿ ಹೋಗುತ್ತೆ, ಬ್ಯಾಟ್ ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಹಜವಾಗಿ ಆ ಒಂದು ಗಂಟೆಯು ಕೂಡ ನಿಮಗೆ ಧ್ಯಾನದ ಏನು ಪ್ರಯೋಜನ ಇರುತ್ತೆ ಅದನ್ನೇ ಕೊಡುತ್ತೆ.
1: ಧ್ಯಾನದ ಜೊತೆ ಜೊತೆಗೆ ದೈಹಿಕ ಕಸರತ್ತು ಆಗುತ್ತೆ ಅದರ ಜೊತೆ.
0: ಖಂಡಿತ ಖಂಡಿತ ಆಗುತ್ತೆ.
1: ಆಯ್ತು ಡಾಕ್ಟರ್ ಪವಿತ್ರ ಅವರೇ, ವೃದ್ಧಾಪ್ಯ ಅನ್ನೋದು ಒಂದು ಶಾಪ ಅಲ್ಲ, ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತಾನೆ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೀವಿ.
0: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ.

0: ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತನೇ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು, ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿಯಾದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿ
1: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನ ಓದೋದ್ರಿಂದ ನಮಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕು.
0: ಮುಖ್ಯವೇ
1: ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದುವರೆದಾಗ ಅವನು ಮತ್ತೆ ಮೇಲಕ್ಕೇರ್ತಾ ಹೋಗ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅಂದ್ಕೊಂಡು ಪ್ರಬುದ್ಧ ಮನಸ್ಸಿನಿಂದ ಅದನ್ನ ಸ್ವೀಕರಿಸಿದ್ರೆ ಸಾವಿನ ಭಯವೂ ಕೂಡ ಯಾರಿಗೂ ಇರೋದಿಲ್ಲ ಅಂತ ನಂಗೆ ಅನ್ಸುತ್ತೆ.
0: ಬಹಳಷ್ಟು ಉತ್ತಮವಾದ ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ನೀಡಿದಿರಿ. ಧನ್ಯವಾದಗಳು ಡಾಕ್ಟರ್ ಪವಿತ್ರ ಅವರೇ.
1: ನಮಸ್ಕಾರ ಮೇಡಮ್.
2: ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಇದುವರೆಗೂ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜೂನ್ 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ಧಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಮೇಲ್ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ

ತಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ. ಈ ಯೋಜನೆಯನ್ನ ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ಧಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಶೇಕಡ 50 ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ ಶೇಕಡ 35 ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ ಶೇಕಡ 15 ಹೆಚ್ಚುವರಿ ಟಾಪ್ ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಿಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ಧಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ಎಫ್ಪಿಒಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ಯಮಿಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. 1 ಜಿಲ್ಲೆಯಲ್ಲಿ ಉತ್ಪನ್ನದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. 1 ರಾಜ್ಯದಲ್ಲಿ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ODOP ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35 ಸಾಲ ಸಂಬಂಧಿತ ಸಬ್ಸಿಡಿಯನ್ನು ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು. ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10 ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ, ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. 1 ಜಿಲ್ಲೆ 1 ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ, ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು, 1 ಜಿಲ್ಲೆ 1 ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು, ಸಾಮಾನ್ಯ ಮೂಲಸೌಕರ್ಯ ಮತ್ತು ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದಿರಿ.

0: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ: ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ UPI ವ್ಯವಸ್ಥೆ

0: ಅನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧ ನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ NDMC ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು ನೂರಾರು ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ.

0: ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿ ಇರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಚಿತ್ರಗೀತೆಗಳು. ಶಂಕರ್ ಮಹಾದೇವನ್ ಹಾಡಿರುವ ಶ್ರೀ ಚಿತ್ರದ ಹಾಡು. ಸಾಹಿತ್ಯ ವಿ ಮನೋಹರ್, ಸಂಗೀತ ವಲೇಶ್ ಹಾಗೂ ಸಂದೀಪ್.

0: 1 2 3. ಈ ಚಿತ್ರದ ಗೀತೆಯನ್ನ ಬರೆದಿದ್ದವರು ಬಿ ನಾಗೇಂದ್ರ ಪ್ರಸಾದ್, ಸಂಗೀತ ದೇವ. ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 1:30 ಇದೆ. ಇನ್ನೀಗ ಮುಂದಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ, ಕೇಳಿ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ವಾಲ್ಮೀಕಿ ಮುನಿಗಳಿಗೆ ಮನಸ್ಸಿನಲ್ಲಿ ಅಚ್ಚರಿಗೊಳ್ತಾರೆ, ಆದರೆ ನೊಂದುಕೊಳ್ತಾರೆ. ಸೀತಾ ಮಾತೆಯನ್ನ ಈ ಮಕ್ಕಳನ್ನ ತಂದೆಯ ವಶಕ್ಕೆ ಒಪ್ಪಿಸೋದಕ್ಕಾಗಿ ಒಂದು ಒಳ್ಳೆಯ ಸಂಧಿಯನ್ನ ಎದುರು ನೋಡ್ತಾ ಇದ್ರು. ಆದರೆ ಅದು ಈ ರೀತಿಯಾಗಿ ವಿಪರೀತವಾಗಿ ಪರಿಣಮಿಸ್ತು. ಆಗ ಬೇಗದಿಂದ ಆ ರಣರಂಗಕ್ಕೆ ಹೋಗಿದ್ದಾರೆ. ಉಗ್ರವಾದ, ಘೋರವಾದ, ಜುಗುಪ್ಸಾವಹವಾದಂತಹ ರಣರಂಗದ ಮಧ್ಯದಲ್ಲಿ ರಾಮ ಮೂರ್ಛೆ ಹೋಗಿ ಮಲಗಿರುವುದನ್ನ ವಾಲ್ಮೀಕಿ ಮುನಿಗಳು ಕಾಣ್ತಾ ಇದ್ದಾರೆ. ಆಗ ಅವರಿಗೆ ನೆನಪು ಬರ್ತಾ ಇದೆ, ನೋಡಿ

ಲಂಕಾಪಟ್ಟಣದಲ್ಲಿ ರಾವಣನ ಸೈನ್ಯದ ಜೊತೆ ಯುದ್ಧ ಮಾಡ್ತಾ ಇದ್ದಾಗ ಇಂದ್ರಜಿತುವಿನ ಸರ್ಪಾಸ್ತ್ರದಿಂದ ಇಡೀ ರಾಮನ ಸೈನ್ಯವೆಲ್ಲ ಮೂರ್ಛೆ ತಪ್ಪತ್ತೆ. ರಾಮನೊಂದಿಗೆ ಎಲ್ಲರೂ ಮೂರ್ಛೆ ತಪ್ಪಿ ಬಿದ್ದಿದ್ದ ರೀತಿಯಲ್ಲಿ ರಾಮ ಇಲ್ಲಿ ಕೂಡ ಹಾಗೆ ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ಅವನ ಮಖದ ಕಾಂತಿ ಮಸುಳಿ ಹೋಗಿದೆ. ಅವನ ಕಣ್ಗಳು ನಿಶಯ ತಾವರೆಯವಲಾಗಿಯ ಕಣ್ಗಳ. ಅವನು ಕಮಲಪತ್ರ ನೇತ್ರ. ಆದರೆ ಇವಾಗ ಹೇಗಿದೆ ಅಂತ ಹೇಳಿದ್ರೆ ರಾತ್ರಿಯ ಹೊತ್ತಿನ ತಾವರೆಯ ಹಾಗಿದೆ ಅವನ ಕಣ್ಗಳು ಅಂತ. ರಾತ್ರಿಯ ಹೊತ್ತು ತಾವರೆ ಬಾಡಿ ಮುದುಡು ಹೋಗುತ್ತೆ ಎನ್ನುವುದು ನಮ್ಮ ಕವಿ ಸಮಯ. ಆ ರೀತಿಯಾಗಿ ರಾಮನ ಕಣ್ಗಳಿನ ಕಾಂತಿ ಬಾಡಿ ಹೋಗಿದೆ. ಅವನ ಅವಯವ ಯಾವಾಗಲೂ ನೀಲಮೇಘ ಶ್ಯಾಮನಾದಂತಹ ರಾಮನ ಅಂಗಾಂಗಗಳು ಅವಯವಗಳು ಆರೋಗ್ಯವಾಗಿ ಹೊಳಿತಾ ಇರುತ್ತವೆ. ಆದರೆ ಈ ಯುದ್ಧದ ಒಂದು ಆಘಾತದಿಂದಾಗಿ ಅವನ ಅವಯವಗಳ ಕಾಂತಿಯೆಲ್ಲ ಕಂದಿ ಹೋಗಿದೆ. ಅವನ ಕೈಯಿ ಅನ್ನುವ ಕಮಲದಿಂದ ಅತ್ತ ಕಡೆ ಇತ್ತ ಕಡೆ ಬಿದ್ದು ಹೋಗಿದೆ ಅವನ ರಾಮ ಕೋದಂಡ. ಅವನ ಗಾಯದಿಂದ ನೆತ್ತರಿನ ವರತೆಗಳು ಹೊರಟಿವೆ. ರಕ್ತದ ಪ್ರವಾಹ ಈಚೆಗೆ ಹರಿದು ಹೆಪ್ಪುಗಟ್ಟಿದೆ. ಈ ರೀತಿಯಾಗಿ ದಯನೀಯವಾದಂತಹ ಸ್ಥಿತಿಯಲ್ಲಿ ತನ್ನ ರಥದಲ್ಲಿ ಸಾರಥಿಯೊಂದಿಗೆ ಮೂರ್ಛೆ ಹೋಗಿ ಮಲಗಿದ್ದಂಥ ರಾಮನನ್ನ, ಅಂತಹ ಯುದ್ಧ ವೀರನನ್ನ, ರಾವಣನನ್ನ ಕೊಂದಂಥವನನ್ನ, ಕರದೂಷಣರನ್ನ ಸಂಹಾರ ಮಾಡಿದಂಥವನನ್ನ, 14,000 ರಾಕ್ಷಸರನ್ನ ಏಕಾಂಗಿಯಾಗಿ ಎದುರಿಸಿದ ವೀರನಾದ ರಾಮ, ಹೀಗೆ ಬಾಲಕರಿಬ್ಬರ ಶರಘಾತಕ್ಕೆ ಮೂರ್ಛೆ ಹೋಗಿ ಮಲಗಿರುವುದನ್ನ ಬೆರಗಾಗಿ ನೋಡ್ತಾ ಇದ್ದಾರೆ ವಾಲ್ಮೀಕಿ ಮುನಿಗಳು. ಹಾಗೆ ನೋಡಿ

ಮುನಿಶ್ರೇಷ್ಠನಾದಂತಹ ವಾಲ್ಮೀಕಿ ತನ್ನ ಕಮಂಡಲದ ನೀರಿನಿಂದ ರಾಮನ ಮುಖಕ್ಕೆ ಸಂಪ್ರೋಕ್ಷಣೆಯನ್ನ ಮಾಡ್ತಾರೆ. ನೀರನ್ನು ಸಿಂಪಡಿಸಿದಾಗ ಆ ಶೈತ್ಯೋಪಚಾರದಿಂದ ಅವನಿಗೆ ಎಚ್ಚರ ಆಗತ್ತೆ. ಅವನು ಎಚ್ಚರಗೊಂಡ ರೀತಿಯಾದರೂ ಹೇಗಿತ್ತು ಅಂದರೆ, ಯುದ್ಧದಲ್ಲಿ ನೊಂದು ಗಾಯಗೊಂಡು ಮೂರ್ಛೆ ಹೋಗಿ ಎದ್ದಂತಹ ಒಂದು ವಿಭ್ರಮದ ಸ್ಥಿತಿ ಇರಲಿಲ್ಲ. ಸಾಧಾರಣವಾಗಿ ಆದಿಶೇಷನ ಹಾಸಿಗೆಯ ಮೇಲೆ ರಾತ್ರಿ ಮಲಗಿ ಬೆಳಗ್ಗೆ ಸಮಾಧಾನವಾಗಿ ಏಳುವ ರೀತಿಯಲ್ಲಿ, ವಿಷ್ಣುವೇ ಇವನು ಅನ್ನುವ ರೀತಿಯಲ್ಲಿ ತಾನು ನಿಧಾನವಾಗಿ ಸಮಾಧಾನವಾಗಿ ಕಣ್ಣುಗಳನ್ನು ತೆಗೆದು ವಾಲ್ಮೀಕಿಗಳಿಗೆ ಅವನು ನಮಸ್ಕಾರ ಮಾಡ್ತಾನೆ. ಆಗ ನಮಸ್ಕಾರ ಮಾಡಿದಾಗ ವಾಲ್ಮೀಕಿಗಳು ಸಾಕ್ಷಾತ್ ವಿಷ್ಣು ಸ್ವರೂಪನಾದ ರಾಮನನ್ನು ಕಂಡು ಹೊಗಳ್ತಾ ಇದ್ದಾರೆ. ಜಗನ್ನಾಥ ಸರ್ವ ಕಾರಣ ಸಕಲ ರಾಕ್ಷಸಾಂತಕ ಭಕ್ತವತ್ಸಲ ಕೃಪಾಳು ನಿರಪೇಕ್ಷ ರಾಘವ ರಾಮ ಚಿತ್ತಾವಧಾನ ಸೈರಿಸು ಶಾಂತನಾಗು, ನಿನ್ನ ಕೋಪ ವರ ಎರಡು ಅನುಗ್ರಹ ನಿಗ್ರಹ ಎರಡೂ ಕೂಡ ಅಸಾಧ್ಯವಾದದ್ದು, ಯಾರು ನಿನ್ನನ್ನು ತಡೆಯೋದಿಕ್ಕೆ ಆಗೋದಿಲ್ಲ ಅನ್ನೋದು ವಾಲ್ಮೀಕಿಗಳಿಗೆ ಗೊತ್ತು. ಹಾಗಾಗಿ ಅವರು ಅವನನ್ನು ಸ್ತೋತ್ರ ಮಾಡಿ ಅವನ ಮನಸ್ಸನ್ನು ಶಾಂತಗೊಳಿಸ್ತಾ ಇದ್ದಾರೆ. ಆಗ ರಾಘವನ ಸಿರಿಮುಡಿಗೆ ಅಂಬರದಿಂದ ಪೂಮಳೆ ಕರೀತಾ ಇದ್ದಾರೆ.

0: ರಾಮನ ಸಿರಿ ಮುಡಿಗೆ ಆಕಾಶದಿಂದ ಅಮರರುಗಳೆಲ್ಲ ದೇವಾನುದೇವತೆಗಳೆಲ್ಲ ಹೂಮಳೆಯನ್ನ ಕರೀತಾ ಇದ್ದಾರೆ. ದೇವ ದುಂದುಬಿ ಮೊಳಗುತ್ತಾ ಇದೆ. ಸಕಲವು ಶುಭದ ಸಂಕೇತವಾಗಿ ತೋರ್ಕೊಳ್ತಾ ಇದೆ. ಋಷಿ ಮಂತ್ರಪೂತವಾದಂತಹ ಉದಕವನ್ನ ಭರತ ಲಕ್ಷ್ಮಣ ಶತ್ರುಘ್ನಾದಿಗಳ ಮೇಲೆ ಸಂಪ್ರೋಕ್ಷಣೆ ಮಾಡಿದ್ರಿಂದ ಅವರೆಲ್ಲರೂ ಕೂಡ ನಿದ್ದೆ ತೆಳೆದು ಎದ್ದ ರೀತಿಯಲ್ಲಿ ಮತ್ತೆ ಸಪ್ರಾಣಗೈತಾ ಇದ್ದಾರೆ. ಹೀಗೆ ಮೇಲಿಂದ ಅಮರರೆಲ್ಲ ಕೂಡ ಅಮೃತವನ್ನ ಎಲ್ಲರ ಮೇಲೆ ಸಿಂಪಡಿಸಿದಾಗ ಸಕಲ ಸೈನ್ಯವೆಲ್ಲ ಕೂಡ ಎದ್ದು ನಿಲ್ಲತ್ತೆ. ಆಗ ಹೇಗಿತ್ತಂತೆ ಅದು ಅಂತ ಹೇಳಿದ್ರೆ, ಎಲ್ಲವೂ ಮಲ್ಕೊಂಡ್ಬಿಟ್ಟಿದ್ವು, ಎಲ್ಲವೂ ಅಚೇತನರಾಗ್ಬಿಟ್ಟಿದ್ರು. ಪೊರೆಯನ್ನ ಕಳಚಿಕೊಂಡಂತಹ ಹಾವಿನ ಕುಲ ಒಂದೇ ರೀತಿಯಾಗಿ ಹೇಗೆ ಚಟುವಟಿಕೆಯನ್ನ ತಳಿಯಿತೋ ಅದೇ ರೀತಿಯಾಗಿ ಇಡೀ ಸೈನ್ಯಕ್ಕೆ ಸೈನ್ಯವೇ ಮತ್ತೆ ಚಟುವಟಿಕೆಯನ್ನ ತಳಿಯಿತು. ಈ ಅಚ್ಚರಿಯನ್ನ ಏನಂತ ಹೇಳಲಿ ಅಂತ ಹೇಳಿ ಕವಿ ಆಶ್ಚರ್ಯವನ್ನ ಸೂಚಿಸ್ತಾ ಇದ್ದಾನೆ. ಅಂತಹ ಸಮಯದಲ್ಲಿ ರಾಮ ಲೋಕಾಭಿರಾಮ ಭುವನಾಭಿರಾಮ ವಾಲ್ಮೀಕಿಯ ಆಶ್ರಮಕ್ಕೆ ತಾನಾಗಿ ಬಂದಿದ್ದಾನೆ. ಅವನಿಗೆ ಉಪಚಾರ ಮಾಡಬೇಕಿದೆ. ವಾಲ್ಮೀಕಿಗಳು ಮಾಡ್ತಾ ಇದ್ದಾರೆ ನೋಡಿ, ಸುರಧೇನುವನ್ನೇ ಪ್ರಾರ್ಥಿಸ್ತಾ ಇದ್ದಾರೆ ರಾಮನ ಉಪಚಾರಕ್ಕಾಗಿ, ಅವನಿಗೆ ಅತಿಥಿ ಸತ್ಕಾರವನ್ನ ಮಾಡುವುದಕ್ಕಾಗಿ.
1: ಬರ್

ತಾನು ಧ್ಯಾನದಿಂದ ಕಾಮಧೇನುವನ್ನ ಬರಮಾಡ್ಕೊಳ್ತಾನೆ. ಕಾಮಧೇನುವನ್ನ ಪ್ರಾರ್ಥನೆ ಮಾಡಿ ಬೇಡಿದಂತಹ ತನಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ತರಿಸ್ಕೊಳ್ತಾನೆ. ಹಾಗೆ ತರಿಸಿಕೊಂಡ ಬಳಿಕ ರಾಘವೇಶ್ವರನನ್ನ ಕುಳ್ಳಿರಿಸಿ ಹಾಲಿನಿಂದ ಅವನಿಗೆ ಅಭಿಷೇಕ ಮಾಡಿಸ್ತಾ ಇದ್ದಾನೆ. ತಂಪಾಗಲಿ ಅವನ ಕೋಪ ತಾಪ ಎಲ್ಲವೂ ಎನ್ನುವ ರೀತಿಯಲ್ಲಿ ಆ ಬಳಿಕ ಭರತಾದಿ ಎಲ್ಲ ರಾಮನ ತಮ್ಮಂದಿರನ್ನ ಕುಳ್ಳಿರಿಸಿ ಎಲ್ಲರಿಗೂ ಆದರ ಸತ್ಕಾರಗಳನ್ನು ಮಾಡಿ ಮಧುಪರ್ಕಾದಿಗಳನ್ನು ಕೊಟ್ಟು ಉಪಚಾರವನ್ನು ಮಾಡಿ ಚೆನ್ನಾಗಿ ಹೊಗಳಿ ಬಳಿಕ ಕುಶಲವರನ್ನ ನೇಮದಿಂದ ಕರೆಸ್ತಾ ಇದ್ದಾನೆ. ಕರೆಸಿ ಆ ರಾಘವೇಶ್ವರನ ಚರಣ ಕಮಲದಲ್ಲಿ ಅವರಿಬ್ಬರನ್ನೂ ನಮಸ್ಕಾರ ಮಾಡುವುದಕ್ಕೆ ಹೇಳಿ ಮುನಿ ಈ ರೀತಿಯಾಗಿ ಮೆಲ್ಲನೆ ರಾಮನ ಬಳಿ ಹೇಳ್ತಾ ಇದ್ದ

ರಾಜೇಂದ್ರ, ಕೋಪ ಮಾಡ್ಕೋಬೇಡ. ನಿನ್ನ ಎಲ್ಲರೂ ಸಕಲ ಜಗತ್ತೆಲ್ಲ ಕೂಡ ಕೃಪಾ ಜಲದಿ ಯಾರು ನಿನ್ನನ್ನ ಶರಣು ಹೊಕ್ಕಿ ಬರ್ತಾರೋ ಅವರನ್ನ ಎಂತಹ ಕಷ್ಟ ಆದರೂ ಕೂಡ ಕಾಪಾಡ್ತೀಯ ಅಂತ ಹೇಳಿ ಶರಣಾಗತ ವತ್ಸಲ ಅಂತ ಇಡೀ ಜಗತ್ತೇ ನಿನ್ನನ್ನು ವರ್ಣಿಸ್ತಾ ಇದೆ. ನೀನು ಈ ಮಕ್ಕಳ ಮೇಲೆ ದಯವಿಟ್ಟು ಕೋಪ ಮಾಡ್ಕೊಳ್ಬೇಡ. ಇವರು ಬೇರೆ ಅಲ್ಲ, ನಿನ್ನ ತನು ಸಂಭವರ್, ನಿನ್ನ ಮಕ್ಕಳೇ ಅವರು. ಜಾನಕಿಯ ಮಕ್ಕಳಿವರು, ನಿನ್ನ ಪತ್ನಿಯಾದಂತಹ ಸೀತೆ ಹೆತ್ತ ಮಕ್ಕಳು. ಇವರು ಸ್ವಲ್ಪ ಮರ್ಯಾದೆಯನ್ನ ಮೀರಿದ್ರು, ಹಾದಿಯನ್ನ ತಪ್ಪಿದ್ರು, ಅವಸರ

ಕೆಲಸವನ್ನ ಮಾಡಿದ್ರು ಸ್ವಲ್ಪ ದುಡುಕುತನವನ್ನ ತೋರಿಸ್ಬಿಟ್ರು. ಆಗ ನಾನು ಆಶ್ರಮದಲ್ಲಿ ಇರಲಿಲ್ಲ, ವರ್ಣನ ಲೋಕಕ್ಕೆ ಯಾವುದೋ ಒಂದು ಯಜ್ಞಾರ್ಥವಾಗಿ ಹೋಗಿದ್ದೆ. ಇದ್ದಿದ್ರೆ ಈ ರೀತಿಯಾದಂತ ಒಂದು ಅಸಂಭಾವ್ಯ ನಡೆಯುವುದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಇಲ್ಲಿ ನಡೆದದ್ದ ಯಾವ ಕಾರ್ಯ ಕಾರಣವೂ ಕೂಡ ನನಗೆ ಗೊತ್ತಿಲ್ಲಪ್ಪ. ಎಂತಹ ಅಪರಾಧ ಆಗಿದ್ರೂ ಕೂಡ ಈ ಮಕ್ಕಳಿಂದ ನೀನು ತಾಳ್ಕೊಳ್ಬೇಕು ಅಂತ ಹೇಳಿ ಇಂಗಿತಜ್ಞರಾದಂತಹ ವಾಲ್ಮೀಕಿ ಮಹರ್ಷಿಗಳು ರಾಜೇಂದ್ರನಾದ ರಾಮನನ್ನ ನಿಧಾನವಾಗಿ ಮೆಲ್ಲಗೆ ಅನುನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಮತ್ತೊಬ್ಬರ ಮನಸ್ಸಿನ ಮಾನಸಿಕತೆ ಏನು ಅನ್ನೋದನ್ನ ಬಲ್ಲವರು. ನೋಡಿ, ಅವರು ಹೇಳ್ತಾ ಇದ್ದಾರೆ, ಮೊದಲಿಗೆ ನೀನು ಆಶ್ರಿತ ವತ್ಸಲ, ಎಲ್ಲರನ್ನೂ ಕಾಪಾಡುವಂತಹವನು ಕರುಣಾಳು ಅನ್ನೋದನ್ನ ಹೇಳಿ, ಆ ಬಳಿಕ ಇವರು ನಿನ್ನ ತನು ಸಂಭವರ್ ಅದನ್ನ ಮೊದಲಿಗೆ ಹೇಳ್ತಾ ಇದ್ದಾನೆ. ಸೀತೆಯ ಮಕ್ಕಳು ಅಂತ ಮೊದಲಿಗೆ ಹೇಳಲಿಲ್ಲ, ಮೊದಲು ನಿನ್ನ ಮಕ್ಕಳು ಇವರು, ಸೀತೆ ಹೆತ್ತಿದ್ದು. ಈ ಒಂದು ಸೂಕ್ಷ್ಮವನ್ನ ಅನುಮಾನಕ್ಕಾಗ್ತಾನೆ ಅವನು ಇವಳನ್ನ ತ್ಯಜಿಸಿದ್ದು, ಅವಳ ಮೇಲಿನ ಒಂದು ಚಾರಿತ್ರ್ಯದ ದೋಷದಿಂದ ತಾನೇ ಇವಳನ್ನ ತ್ಯಜಿಸಿದ್ದು. ಅದೆಲ್ಲವೂ ವಾಲ್ಮೀಕಿಗಳಿಗೆ ಗೊತ್ತಿತ್ತು. ಹಾಗಾಗಿ ರಾಮನ ಒಂದು ಮನಸ್ಸಿನ ಗತಿ ಯಾವುದು ಅನ್ನೋದು ಕೂಡ ಬಲ್ಲವರಾಗಿದ್ರಿಂದ ಅವರು ಮೊದಲಿಗೆ ಇವರು ನಿನ್ನ ತನು ಸಂಭವರ್ ಅಂತ ಹೇಳಿ ತಾವು ವೇದ ವಾಕ್ಯವನ್ನ ನುಡಿತಾ ಇದ್ದಾರೆ, ರಾಮನನ್ನ ಅನುನಯಿಸ್ತಾ ಇದ್ದಾರೆ. ಮತ್ತೆ ಕೂಡ ಲೋಕದ ಒಂದು ನೀತಿಯನ್ನ ತಾವು ಮಹರ್ಷಿಯಾಗಿ ಅವನಿಗೆ ಬೋಧಿಸ್ತಾ ಇದ್ದಾರೆ.

ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳು ಅವರು ವಿನಯವಂತರಾಗಿರಲಿ ಧೂರ್ತರಾಗಿರಲಿ, ಆದರೆ ತಂದೆ ಜನ್ಮ ಕೊಟ್ಟಂತವರಿಗೆ ಅವರನ್ನ ನಿವಾರಿಸಿಕೊಳ್ಳೋದಕ್ಕೆ ಬರೋದಿಲ್ಲ, ಅವರು ಇಷ್ಟ ಇಲ್ಲದೆ ಅವರ ಮೇಲೆ ಪ್ರೀತಿ ಇಲ್ಲದೆ ಹೋಗೋದಿಲ್ಲ. ಹಾಗಾಗಿ ಈ ಬಾಲಕರು ಯಾವ ರೀತಿ ನಡ್ಕೊಂಡ್ರು ಅನ್ನುವಂತಹ ಅವರ ಅತೀತವನ್ನ ನೀನು ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿಗಳು ರಾಮನಲ್ಲಿ ನುಡಿದಾಗ ರಾಘವ ಲಕ್ಷ್ಮಣನನ್ನ ನೋಡಿ ಕೇಳ್ತಾ ಇದ್ದಾನೆ, ಸೀತೆ ಈ ಸುತರನ್ನ ಈ ಮಕ್ಕಳನ್ನ ಹೇಗೆ ಪಡೆದಲು ಅಂತ ಕೇಳಿದಾಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಾನು ನಿನ್ನ ಆಜ್ಞೆಯಂತೆ ಅವಳನ್ನ ಸುರ ನದಿ ಗಂಗಾ ನದಿಯನ್ನ ದಾಟಿಸಿ ಪೂರ್ಣ ಗರ್ಭಿಣಿಯಾದಂತಹ ಈ ಭೂಮಾತೆಯನ್ನ ಈ ಭೂಮಿಯ ಸುತೆಯನ್ನ ಅಲ್ಲಿ ಬಿಟ್ಬಿಟ್ಟು ಬಂದೆ ಹೊರತು ಮುಂದಿನ ಕತೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ರಾಮನಿಗೆ ಇನ್ನೂ ಕೂಡ ಸಂದೇಹ, ಲಕ್ಷ್ಮಣನ ಮೇಲೂ ಸಂದೇಹ. ತನಗೆ ಗೊತ್ತಿಲ್ಲದೆ ಲಕ್ಷ್ಮಣ ಏನಾದರೂ ಇವಳಿಗೆ ಸಹಾಯ ಮಾಡಿರ್ಬೋದಾ ಈ ಮಕ್ಕಳನ್ನ ಹಡೆಯಲಿಕ್ಕೆ ಅನ್ನುವಂಥದ್ದು. ಅದನ್ನು ನಿವಾರಿಸಿಕೊಂಡು ಶುದ್ಧ ಚಾರಿತ್ರಳನ್ನ ಮಾತ್ರ ಸ್ವೀಕರಿಸ್ತೀನಿ ಅನ್ನುವಂತಹ ಪ್ರೋಟೋಕಾಲ್ ರಾಮನದು. ಹಾಗಾಗಿ ಲಕ್ಷ್ಮಣನನ್ನ ಕೇಳ್ತಾ ಇದ್ದಾನೆ. ಆಗ ಲಕ್ಷ್ಮಣ

ನುಡಿದು ಸುಮ್ಮನಾಗ್ಬಿಡ್ತಾನೆ. ಆಗ ವಾಲ್ಮೀಕಿ ಮುಂದಿನ ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಏಕಾಗಿಯಾಗಿ ಜಾನಕಿ ಅಲ್ಲಿ ನೀನು ಬಿಟ್ಟಂತಹ ಜಾಗ, ನೀನು ಯಾವ ಎಡೆಯಲ್ಲಿ ಅರಣ್ಯದಲ್ಲಿ ಬಿಟ್ಟು ಹೋಗಿದ್ಯೋ ಅಲ್ಲಿ ಅವಳು ಒಬ್ಬಳೇ ಒಬ್ಬಳು ವಿರಹದಿಂದ ಅನಾಥೆಯಾಗಿ ಅಸಹಾಯಳಾಗಿ ಅಳತಾ ಇದ್ಲು, ತೀವ್ರವಾದ ಶೋಕದಿಂದ ತೊಳಲುತ್ತಾ ಇದ್ಲು, ಬಳಲ್ತಾ ಇದ್ಲು. ಅವಳನ್ನು ನಾನು ಕಂಡು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದೆ, ಸಂತೈಸಿದೆ ಅವಳನ್ನು. ಇಲ್ಲಿ ನಾನು ಮುನಿವಧುಗಳನ್ನೆಲ್ಲ ಇಟ್ಟು ಅವಳಿಗೆ ಉಪಚಾರ ಮಾಡಿಸಿ ನಂತರ ಸಂತತಿಗಳಾಯಿತು. ಅವಳಿಗೆ ಎರಡು ಮಕ್ಕಳು ಆದವು. ಮಕ್ಕಳು ಹುಟ್ಟಿದ ಬಳಿಕ ಇಲ್ಲಿಯವರೆಗೆ ನಾನು ಅವರಿಗೆ ಎಲ್ಲ ರೀತಿಯಾದಂಥ ಜಾತಕರ್ಮ, ನಾಮಕರಣ, ಚೌಲ, ಉಪನಯನ, ಧನುರ್ವೇದ ಪಠಣ ಮತ್ತು ವೇದಾಧ್ಯಯನ ಎಲ್ಲವನ್ನೂ ಮಾಡಿಸಿದ್ದೆ. ಎಲ್ಲ ವಿಷಯವನ್ನು ಕೂಡ ರಾಮನಿಗೆ ಹೇಳ್ತಾ ಇದ್ದಾನೆ. ಬಳಿಕ ವಾಲ್ಮೀಕಿ ತನ್ನ ಶಿಷ್ಯರನ್ನು ತನ್ನ ಆಶ್ರಮಕ್ಕೆ ಕಳಿಸಿ ರಾಮಚಾರಿತ್ರವನ್ನು ತರಿಸ್ತಾ ಇದ್ದಾನೆ ನೋಡಿ.

ವಾಲ್ಮೀಕಿ ಇಂತಹ ಒಂದು ಸುಸಂದರ್ಭಕ್ಕಾಗಿ, ಸುವರ್ಣ ಗಳಿಗೆಗಾಗಿ ಕಾಯ್ತಾ ಇದ್ದ. ತಕ್ಷಣವೇ ಅವನು ತನ್ನ ಶಿಷ್ಯರಾದಂತಹ ಕುಶಲ್ ಅವರನ್ನ ಪರ್ಣಶಾಲೆಗೆ ಕಳಿಸಿ ಎರಡು ವೀಣೆಗಳನ್ನ ತರಿಸ್ತಾನೆ. ತರಿಸಿದ ಬಳಿಕ ಆ ಮಕ್ಕಳಿಗೆ ತಾನು ಅಭ್ಯಾಸ ಮಾಡಿಸಿದಂತಹ ರಾಮಚಾರಿತ್ರವನ್ನ ಹಾಡಲಿಕ್ಕೆ ಹೇಳ್ತಾನೆ. ಆ ಮಕ್ಕಳಾದರೂ ಆದ್ಯಂತವಾಗಿ ರಾಮಚಾರಿತ್ರವನ್ನ ಕಂಠಪಾಠ ಮಾಡಿದ್ದಾರೆ. ಆ ಕಂಠಪಾಠ ಮಾಡಿದಂತಹ ಕಾವ್ಯವನ್ನ ನೋಡಿ ಅವರು ಲಲಿತಾ, ಸಾಳಂಗ, ಸಾವೇರಿ, ಗುಜ್ಜರಿ, ಗೌಳ, ಫಲಮಂಜರಿ ಅನ್ನುವಂತಹ ವಿವಿಧವಾದಂತಹ ರಾಗಗಳನ್ನು ಬಳಸಿ ಎರಡನೆಯ ತುಂಬುರು ನಾರದರೋ ಅನ್ನುವ ರೀತಿಯಾಗಿ ವೀಣಾ ವಾದನದ ಜೊತೆಗೆ ರಾಮಚಾರಿತ್ರವನ್ನು ಅವರು ಕುಶಲವರು ಹಾಡಿದ್ದಾರೆ. ವೀಣೆಯನ್ನು ಕೈಗಿತ್ತು ಬಾಲಕರ ವದನದಲ್ಲಿ ಅವನು ಹಾಡಿಸ್ತಿದ್ದು ಹೇಗಿತ್ತು ಅಂತ ಹೇಳಿದ್ರೆ,

ಸಾಕ್ಷಾತ್ ಸರಸ್ವತಿ ದೇವಿಯೇ ತನ್ನ ಕಚ್ಚಪಿ ವೀಣೆಯನ್ನ ಈ ಮಕ್ಕಳ ಕೈಲಿ ಕೊಟ್ಟುಬಿಟ್ಟು ತಾನು ಅವರ ವದನದಲ್ಲಿ ನೆನೆಸಿಬಿಟ್ಲೋ ಅನ್ನುವ ರೀತಿಯಾಗಿ ಗಾನಾಭಿಮಾನಿ ದೇವತೆ ಇಷ್ಟವರೆಗೆ ತನ್ನ ಕಾಣಿಕೆಯನ್ನು ಮುಡಿಪಾಗಿ ಇಟ್ಕೊಂಡಿದ್ಲೇನೋ, ತನ್ನ ಕಲೆಯನ್ನೆಲ್ಲ ಈ ಮಕ್ಕಳು ಬಂದು ಹಾಡಲಿ ಅನ್ನುವ ರೀತಿ ಮೀಸಲು ಕಾಣಿಕೆಯಂತೆ ಇಬ್ಬರು ಬಾಲಕರ ಬಾಯಿಂದ ಆ ಗಾನರಸ ಹೊರಹೊಮ್ಮತಾ ಇದೆ. ಮೋಹನದ ತನಿರಸವೋ ಕರ್ಣಕ್ಕೆ ಅಮೃತದಂತೆ ಸೂಸ್ತಾ ಇದೆಯೋ ಅನ್ನುವ ಹಾಗೆ ಆ ಮಕ್ಕಳು ಜಾಣ್ಮೆಯಿಂದ, ಜೋಕೆಯಿಂದ, ಎಚ್ಚರಿಕೆಯಿಂದ ಜತಿ, ರೀತಿ, ತಾಳ, ಜತಿ ಅಂದರೆ ಜತಿಗಳು ಆ ಸ್ವರವನ್ನು ಜೋಡಿಯಾಗಿ ಹಾಡುವಂಥದ್ದು, ರೀತಿ ಅಂದರೆ ಒಂದೊಂದು ರೀತಿಯ ಪಾಣಿ ಅಂತ ಏನು ಹೇಳ್ತೀವಿ ಆ ರೀತಿಯ ರೀತಿಬದ್ಧವಾಗಿ, ತಾಳ ತಾಳಕ್ಕೆ ಅನುಗುಣವಾಗಿ ಪ್ರಮಾಣವಾಗಿ ಪ್ರಮಾಣಬದ್ಧವಾದಂತಹ ಕಂಪಿತ ಮೂರ್ಛೆಗಳು, ಕಂಪಿತ ಗಮಕಗಳು, ದಶವಿಧ ಗಮಕಗಳು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಕಂಪಿತ ಸ್ಫುರಿತ ಈ ರೀತಿಯಾದಂಥ ಗಮಕಗಳನ್ನು ಬಳಸಿ ಮೂರ್ಛನೆಯನ್ನು ಕೂಡ ಮಾಡಿ

ಪಾಡು ಪೆಡಗು ಭಿನ್ನಾಣ ಲಯ ಆಹತ ಪ್ರತ್ಯಾಹತ ಹೀಗೆ ಸಂಗೀತ ಶಾಸ್ತ್ರದ ಎಲ್ಲ ಚಾತುರ್ಯವನ್ನು ಬಳಸಿಕೊಂಡು ಜಾಣ್ಮೆಯನ್ನು ಕಲೆಗಾರಿಕೆಯನ್ನು ಮೆರೆದು ಅವರಿಬ್ಬರು ಹಾಡ್ತಾ ಇರ್ತಾರಂತೆ. ಹಾಗೆ ಹಾಡ್ತಿದ್ದಂತಹ ಆ ಒಂದು ನಾದ ಹೇಗಿತ್ತು ಅಂತ ಹೇಳಿದ್ರೆ

ಪಾಠ್ಯೇಚ ಗೇಯೇಚ ಮಧುರವಾಗಿರುವಂತಹ ರಾಮಾಯಣ ಕಾವ್ಯವನ್ನ ಈ ಮಕ್ಕಳಿಬ್ಬರು ಸಂಗೀತ ಶಾಸ್ತ್ರದ ಎಲ್ಲ ಹೊಳಹುಗಳನ್ನು ತೋರಿಸ್ತಾ ಹಾಡ್ತಾ ಇದ್ದಾರೆ. ಸ್ಥಾಯಿ ಭಾವ, ಸಂಚಾರಿ ಭಾವಗಳು ಇದೆಲ್ಲ ಕೂಡ ತೋರ್ಬೇಕು ಹಾಡುವಾಗ. ಆ ರೀತಿಯಾಗಿ ರಸ ಒಸರುವ ರೀತಿಯಾಗಿ ಹಾಡ್ತಾ ಇದ್ದಾರೆ. ಸಪ್ತಸ್ವರಗಳು ಕೂಡಿರುವಂತಹ ಪೂರ್ಣ ಶುದ್ಧವಾದಂತಹ ರಾಗ, ಸಂಕೀರ್ಣವಾದಂತಹ ರಾಗ, ಭಾಷಾಂಗ ರಾಗಗಳು, ಹೀಗೆ ಸುತಾನಂಗಳು, ಒಳ್ಳೆಯ ರೀತಿಯಾದಂತಹ ತಾನಗಳು, ತ್ರಿಸ್ಥಾಯಿ, ತಾರ, ಮಧ್ಯ, ಮಂದ್ರ, ಈ ಮೂರೂ ಸ್ಥಾಯಿಗಳಿಂದ ಸೊಗಸುಗೊಳಿಸ್ತಾ ಅವರು ಆ ಹಾಡಿನ ರಸ, ಗೇಯ ರಸ, ನಾದ ರಸ ಒಸರತಾ ಇದೆಯೋ, ಜಿನಗುತ್ತಾ ಇದೆಯೋ ಅನ್ನುವ ರೀತಿಯಾಗಿ ಅವರು ಆ ರಾಮಾಯಣದ ಶ್ಲೋಕ ಮಾಲಿಕೆಯನ್ನ ಹಾಡ್ತಾ ಇದ್ದಾರೆ. ಹಾಗೆ ಅವರು ಹಾಡ್ತಿರುವುದನ್ನ ಕೇಳಿ ರಘುರಾಯ, ರಘುರಾಮನಾದಂತಹ ರಾಮ ಮೆಚ್ಚಿ ಕೊಂಡಾಡಿ ಲಕ್ಷ್ಮಣನನ್ನ ನೋಡಿ ಹೇಳ್ತಾ ಇದ್ದಾನಂತೆ ನೋಡಿ.

ರಾಮನಿಗೆ ಇವರ ಹಾಡನ್ನ, ಮಾತನ್ನ, ಹಾವಭಾವ ವಿಲಾಸವನ್ನ, ರೂಪನ್ನ ಎಲ್ಲವನ್ನೂ ನೋಡಿ ತುಂಬಾ ಸಂತೋಷ ಆಗಿದೆ. ತಾನು ಈ ಮಕ್ಕಳಿಂದ ಸೋತದ್ದು ಮರತೇ ಹೋಗಿದೆ. ಅವನು ಲಕ್ಷ್ಮಣನ ಬಳಿ ಹೇಳ್ತಾ ಇದ್ದಾನೆ, ನೋಡು ಲಕ್ಷ್ಮಣ, ಇವರಿಬ್ಬರ ಆ ಸುಲಲಿತ ವಚೋ ವಿಲಾಸ, ಲಲಿತವಾಗಿ ಸುಲಲಿತವಾಗಿ ತುಂಬಾ ಚೆನ್ನಾಗಿ ವಾಗ್ವಿಧಕ್ತತೆ ಇದೆಯಲ್ಲ, ಮತ್ತೆ ಆ ಮಕ್ಕಳ ಮಧುರವಾದಂತಹ ಕಂಠಧ್ವನಿ ಇದೆ, ರೂಪು ಲಾವಣ್ಯ, ಗತಿ ಚೇಷ್ಟೆ, ಇದೆಲ್ಲ ಕೂಡ ಅಂಗವಿನ್ಯಾಸ, ಇದೆಲ್ಲ ಕೂಡ ಸೀತೆಯನ್ನ ನೆನಪು ಮಾಡಿಕೊಡ್ತಾ ಇದೆ. ದೇವಿಯನ್ನ ಇಷ್ಟು ದಿನ ನಾನು ಅಗಲಿ ಇದ್ದೆ, ಆ ವಿರಹದ ದಳ್ಳುರಿ ನನ್ನ ಎದೆಯನ್ನ ಸುಡುತ್ತಾ ಇತ್ತು, ಅದು ಈಗ ಈ ಸುತ ದರ್ಶನ ಅನ್ನುವಂತಹ ಜೀವನದು. ಜೀವನ ಅಂದ್ರೆ ನೀರು ಅಂತ ಕೂಡ ಒಂದು ಅರ್ಥ ಇದೆ ಸಂಸ್ಕೃತದಲ್ಲಿ. ಈ ಸುತ ದರ್ಶನ ಅನ್ನುವಂತಹ ನೀರು ಸಿಂಪಡಿಸಿ ನನ್ನ ಎದೆಯನ್ನ ಸುಡುತ್ತಾ ಇದ್ದಂತಹ ವಿರಹದ ದಳ್ಳುರಿ ಈಗ ನಂದಿದೆ. ಅಲ್ಲದೆ ಈ ಮಕ್ಕಳು ನನ್ನ ಮಕ್ಕಳೇ ಅಂತ ಗೊತ್ತಾದ ಮೇಲೆ ಸೂರ್ಯ ವಂಶದ ಅಭಿವೃದ್ಧಿ ಆಗ್ತಾ ಇದೆ. ಅಷ್ಟಲ್ಲದೆ ಇದ್ದಿದ್ರೆ ರಾಮನ ಬಾಣಗಳನ್ನ ಯಾರಾದರೂ ವ್ಯರ್ಥ ಮಾಡಕ್ ಆಗ್ತಾ ಇತ್ತೆ? ಸೀತೆ ಹೆತ್ತದ್ದು ಅನ್ನೋದಕ್ಕೆ ಅವುಗಳ ಅಂಗವಿನ್ಯಾಸ, ವಚೋ ವಿಲಾಸ, ಅಂಗ ಸೌಷ್ಠವ, ರೂಪ ಎಲ್ಲವೂ ಹೇಳ್ತಾ ಇದೆ. ನನ್ನ ಬಾಳು ಧನ್ಯ ಆಯಿತು ಲಕ್ಷ್ಮಣ ಅನ್ನುವ ರೀತಿಯಾಗಿ ರಾಘವ ತೃಪ್ತಿಯಿಂದ ಲಕ್ಷ್ಮಣನ ಜೊತೆ ಮಾತಾಡ್ತಾ ಇದ್ದಾನೆ. ಆ ರಾಮನ ಮಾತಿಗೆ ಲಕ್ಷ್ಮಣನ ಮನಸ್ಸು ಕೂಡ ಆರ್ದ್ರಗೊಂಡಿದೆ, ಸಂತೋಷಗೊಂಡಿದೆ. ಅವನು ನಸು ನಗುತ್ತಾ ಹೇಳ್ತಾ ಇದ್ದಾನೆ,

0: ಲಕ್ಷ್ಮಣ ರಾಮನ ಮಾತಿಗೆ ಸಮ್ಮತಿಯನ್ನ ಸೂಚಿಸ್ತಾ ಇದ್ದಾನೆ. ಹೌದು ಹೌದು, ಅಮೋಘವಾದಂತಹ ನಿನ್ನ ಆ ಬಾಣಗಳು ಬೇರೆಯ ಬಾಣಗಳಿಂದ ವ್ಯರ್ಥವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಇವರು ನಿನ್ನ ಸುತರೇ ಹೌದು, ನಿನ್ನ ಮಕ್ಕಳೇ ಹೌದು. ಹಾಗಾಗಿ ನಿನ್ನ ಎಲ್ಲ ಪರಾಕ್ರಮವೇ ಅವರಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಈ ಅವಳಿ ಜವಳಿ ಮಕ್ಕಳುಗಳನ್ನ ನೀನು ಸ್ವೀಕರಿಸಪ್ಪ ಅಂತ ಹೇಳಿ ಲಕ್ಷ್ಮಣ ಕೂಡ ರಾಮನಿಗೆ ಹೇಳ್ತಾ ಇದ್ದಾನೆ. ಆಗ ರಾಘವೇಶ್ವರನಾದಂತಹ ರಾಮ, ಧನ್ಯರಾದವು ನಾವು, ನಮ್ಮ ರಘುವಂಶ ಸೂರ್ಯವಂಶ ಚಿಗುರೇಳ್ತು ಅಂತ ಸಂತೋಷದಿಂದ ವಾಲ್ಮೀಕಿಯನ್ನ ಕೊಂಡಾಡ್ತಾ ಇದ್ದಾನೆ. ಪ್ರೀತಿಯಾದ ಮಾತುಗಳನ್ನ ಆಡಿ ಆ ಮಕ್ಕಳಿಬ್ಬರನ್ನು ಕರೆದು ತಾನು ಸ್ವತಃ ಮಾತಾಡಿಸ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 21ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi holds delegation level talks with Indonesian President Prabowo Subianto in Jakarta. MOUs exchanged in several areas including critical minerals, technology, agriculture and maritime security. Prime Minister Modi conferred Indonesia's highest honor Bintang Adipurna of the Republic of Indonesia in Jakarta. Gujarat High Court upholds death sentence for 38 accused and life term for 11 persons in 2008 Ahmedabad serial blast case. President Draupadi Murmu flags off trophies of Durand Cup Tournament 2026 in New Delhi today. And southwest monsoon to further advance into parts of Gujarat, Haryana, Punjab and Rajasthan during next 3 days. Prime Minister Narendra Modi held delegation-level talks with his Indonesian President Prabowo Subianto in Jakarta to review the full spectrum of bilateral ties and provide fresh momentum to the comprehensive strategic partnership between the two countries. The two leaders also witnessed the exchange of Memoranda of Understanding, MOUs, aimed at enhancing collaboration in areas of mutual interest. Speaking at a joint press conference with the Indonesian President in Jakarta, Mr. Modi said growing mutual trust has strengthened cooperation in defense, security and the maritime sector, with both countries agreeing to expand defense exchanges, disaster management cooperation and industrial collaboration. The two leaders also reaffirmed their commitment to strengthening the Indonesia comprehensive strategic partnership. During talks in Jakarta, the two leaders witnessed the signing of several MOUs covering defense, critical minerals, agriculture, steel, maritime cooperation and emerging technologies. They agreed to set up a branch of IIM Bangalore in Jakarta. The two sides also agreed to strengthen collaboration in manufacturing, food security and digital technology.
5: भारत और इंडोनेशिया के लिए गरीबी को परास्त करना और अपने नागरिक

0: उत्तर प्रदेश में भी मध्यम से तेज वर्षा की संभावना है। महाराष्ट्र में मौसम विभाग ने कई जिलों विशेष रूप से पालघर, ठाणे और पुणे तथा नाशिक में बारिश के लिए चेतावनी जारी की है। ब्यौरा हमारे संवाददाता से।
1: पुणे जिले के घाट क्षेत्र लोनावला, माहौल, तामिनी और भोर में लगातार तेज बारिश जारी है, जिससे नदियों और नाले उफान पर है। भूस्खलन और अचानक बाढ़ के खतरे को देखते हुए प्रशासन ने पर्यटकों से झरनों और पहाड़ों इलाकों में जाने से बचने की अपील की है। इस बीच मुंबई और पुणे के बीच सड़क संपर्क बहाल कर दिया गया है। नासिक के घाट क्षेत्र जिनमें इगतपुरी और त्र्यंबकेश्वर शामिल है में भी अत्यधिक भारी बारिश दर्ज की गई है। मुंबई महानगर क्षेत्र में बारिश की तीव्रता में कुछ कमी आई है, हालांकि ठाणे और पालघर जिले के कुछ हिस्सों में अब भी भारी बारिश जारी है। देवप्रिय भट्टाचार्य जी, आकाशवाणी समाचार, मुंबई।
0: उधर गुजरात में भी कई जगहों, खासकर सौराष्ट्र और दक्षिण गुजरात क्षेत्र में लगातार हो रही तेज वर्षा से जनजीवन अस्त व्यस्त है। फीफा विश्व कप के राउंड ऑफ 16 मुकाबले में बेल्जियम ने अमेरिका को 4-1 से हराकर क्वार्टर फाइनल में अपनी जगह पक्की कर ली है। अटलांटा में आज रात राउंड ऑफ 16 के एक अन्य मुकाबले में मौजूदा चैंपियन अर्जेंटीना का सामना मिस्र से होगा। मैच भारतीय समयानुसार रात 9:30 बजे से शुरू होगा। घरेलू शेयर बाजार दोपहर के सत्र के दौरान सपाट कारोबार कर रहे थे। सेंसेक्स 46 अंक बढ़कर 78,331 पर, जबकि निफ्टी भी लगभग 10 अंक बढ़कर 24,440 पर पहुंच गया। और अंत में मुख्य समाचार एक बार फिर। प्रधानमंत्री नरेंद्र मोदी ने जकार्ता में इंडोनेशिया के राष्ट्रपति प्रबोवो सुबियांतो के साथ प्रतिनिधिमंडल स्तर की वार्ता की। दोनों देशों के बीच महत्वपूर्ण खनिजों, तकनीकी, कृषि और समुद्री सुरक्षा सहित कई क्षेत्रों में समझौतों और ज्ञापनों का आदान प्रदान हुआ। प्रधानमंत्री मोदी को जकार्ता में इंडोनेशिया के सर्वोच्च सम्मान बिंतांग आदिपूर्णा ऑफ द रिपब्लिक ऑफ इंडोनेशिया से सम्मानित किया गया। गुजरात उच्च न्यायालय ने वर्ष 2008 के अहमदाबाद सिलसिलेवार बम विस्फोट मामले में 38 दोषियों की मौत और 11 की आजीवन कारावास की सजा को बरकरार रखा। इसके साथ ही दोपहर समाचार का यंग समाप्त हुआ। नमस्कार।
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
3: ಇನ್ನ 2-3 ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಹಳ್ಳಿಲಿ ಏನಿದೆ ಸಮಸ್ಯೆ ನೋಡಿ, ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ.
2: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಹೆಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಹೆಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಹೆಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು, ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು, ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆ ಇಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017ರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು

0: ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 138,521 ಎಲೆಕ್ಟೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40
1: ಆಕಾಶವಾಣಿ. ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೊ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ

0: ಯುವವಾಣಿ ಕಾರ್ಯಕ್ರಮ.
1: ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ನಾಲ್ವರು ಸಾವನ್ನಪ್ಪಿದ್ದು ಹಲವು ಮಂದಿ ಕಾಣೆಯಾಗಿದ್ದಾರೆ. ಭೀಕರ ಮಣ್ಣು ಕುಸಿತದಾರರ
2: ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
6: ಅದು ಕೂಡ ಆಪ್ ನಿಂದ.
7: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
8: ಆರ್ಬಿಐ ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
10: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
11: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
10: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
12: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಶಿಕ್ಷಣ ನಾ ಕಂಡಂತೆ. ಮಾತನಾಡುತ್ತಾರೆ ಮೇಘ ಹೆಗಡೆ.
13: ಶಿಕ್ಷಣ ಎಂದರೆ ಶಾಶ್ವತವಾಗಿ ಹಾಗೂ ಅಜ್ಞಾತವಾಗಿ ಸಾಗುವ ಸಂಸ್ಕರಣ. ಮಾನವನ ಬುದ್ಧಿ ಮತ್ತು ಭಾವಗಳಿಗೆ ದೊರೆಯುವಂತಹ ಸಂಸ್ಕಾರಕ್ಕೆ ಪ್ರತಿಯಾಗಿ ಬಳಸುವಂತಹ ಪದವೇ ಈ ಶಿಕ್ಷಣ. ವಿದ್ಯೆ ಎಂದರೆ ತಿಳುವಳಿಕೆ ಅಥವಾ ಜ್ಞಾನ. ಅಜ್ಞಾನದ ಅಂಧಕಾರವನ್ನು ನೀಗಿಸಿ ಜ್ಞಾನದ ಬೆಳಕನ್ನು ನೀಡುವುದೇ ವಿದ್ಯೆಯ ಪರಮೋದ್ದೇಶ. ಜ್ಞಾತವಾಗಿ ಹಾಗೂ ನಿರ್ದಿಷ್ಟವಾಗಿ ಏರ್ಪಡಿಸಿದ ಶಿಕ್ಷಣ ಕ್ರಮಕ್ಕೆ ಶಿಕ್ಷಣ ವಿಧಾನ ಅಥವಾ ಶಿಕ್ಷಣ ಪದ್ಧತಿ ಎಂದು ಹೆಸರು. ಶಿಕ್ಷಣ ಎಂಬಂತಹ ಪದ ತೋರ್ಪಡಿಕೆಗೆ ಮೂರಕ್ಷರದಂತೆ ಭಾಸವಾದರೂ ಸಹ ಅದನ್ನು ಒಳಹೊಕ್ಕು ವಿಶ್ಲೇಷಿಸಿದಾಗ ದೊರೆಯುವಂತಹ ಅರ್ಥ ವರ್ಣನಾತೀತವಾಗಿದೆ. ಸ್ವಾಮಿ ವಿವೇಕಾನಂದರ ಪ್ರಕಾರ

ಈ ಶಿಕ್ಷಣವೆಂದರೆ ಮಾನವನಲ್ಲಿ ಸುಪ್ತವಾಗಿ ಅಡಗಿರುವಂತಹ ಪರಿಪೂರ್ಣತೆಯನ್ನು ಪ್ರೋತ್ಸಾಹಿಸಿ ವ್ಯಕ್ತಗೊಳಿಸುವುದು. ಗಗನಚುಂಬಿಯಂತೆ ಬೃಹದಾಕಾರವಾಗಿ ನಿಂತ ಒಂದು ಮನೆಗೆ ಅದರ ಅಡಿಪಾಯ ಎಷ್ಟು ಮಹತ್ವವೋ, ಅಂತೆಯೇ ಪ್ರತಿಯೊಬ್ಬ ವ್ಯಕ್ತಿಯ ಬಾಳಿನ ಅಡಿಪಾಯ ಈ ಶಿಕ್ಷಣ ಎಂದರೆ ಅತಿಶಯೋಕ್ತಿ ಏನಲ್ಲ. ನಾವಿಂದು ವಿಜ್ಞಾನ ತಂತ್ರಜ್ಞಾನಗಳ ಸಾಧನೆ ಸಂಶೋಧನೆ ಮಾಡುವ ಆಧುನಿಕ ಯುಗದಲ್ಲಿದ್ದೇವೆ. ಅಂದರೆ ಮನುಷ್ಯ ಪಕ್ಷಿಯಂತೆ ಆಕಾಶದಲ್ಲಿ ಹಾರುವುದನ್ನು ಕಲಿತ, ಮೀನಿನಂತೆ ಕಡಲಿನಲ್ಲಿ ಈಜುವುದನ್ನು ಕಲಿತ. ಇದು ಹೆಮ್ಮೆಯ ವಿಚಾರ. ಆದರೆ ಬೇಸರದ ಸಂಗತಿ ಎಂದರೆ ಮನುಷ್ಯ ಮನುಷ್ಯನಾಗಿ ಬದುಕುವುದನ್ನು ಮರೆಯುತ್ತಿದ್ದಾನೆ. ಇದರರ್ಥ ನಾವಿಂದು ಅಭಿವೃದ್ಧಿಯ ಬೆನ್ನು ಹತ್ತಿ ಅತ್ಯಮೂಲ್ಯವಾದಂತಹ ಪರಂಪರಾಗತವಾದಂತಹ ಜೀವನ ಮೌಲ್ಯಗಳನ್ನು ಗಾಳಿಗೆ ತೂರುತ್ತಿದ್ದೇವೆ, ಸಂಸ್ಕೃತಿ ಸಂಸ್ಕಾರಗಳಿಂದ ವಿಮುಖರಾಗುತ್ತಿದ್ದೇವೆ. ಇಂದು ವಿದ್ಯಾವಂತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ, ಆದರೆ ವಿಚಾರವಂತರ ಸಂಖ್ಯೆ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆಯಾಗುತ್ತಿದೆ. ಒಂದರ್ಥದಲ್ಲಿ ಹೇಳ ಹೊರಟರೆ ಜನ ಇಂದು ಕೇವಲ ಅಕ್ಷರಸ್ಥರಾಗುತ್ತಿದ್ದಾರೆ ಮತ್ತು ಉದ್ಯೋಗರಸ್ಥರಾಗುತ್ತಿದ್ದಾರೆ ಹೊರತು ನಿಜವಾದ ವಿದ್ಯಾವಂತರಂತೂ ಖಂಡಿತವಾಗಿಯೂ ಆಗುತ್ತಿಲ್ಲ. ಅಂದರೆ ಶಿಕ್ಷಣ ಇಂದು ಶಿಕ್ಷಣವಾಗಿ ಉಳಿದಿಲ್ಲ, ಬದಲಾಗಿ ನೌಕರಿ ಪಡೆಯುವಂತಹ ತರಬೇತಿ ಕೇಂದ್ರ ಆಗುತ್ತಿರುವುದು ಇಂದಿನ ನಮ್ಮ ಸಮಸ್ಯೆ ಮತ್ತು ಸವಾಲುಗಳಿಗೆ ಮುಖ್ಯ ಕಾರಣ ಎಂದು ಎನ್ನಬಹುದು. ಆಧುನಿಕ ಶಿಕ್ಷಣ ಪದ್ಧತಿಯಂತೆ ಅಧ್ಯಯನ ಕ್ರಮವನ್ನು ರೂಢಿಸಿಕೊಂಡಿರುವಂತಹ ನಾವು ಅದರಿಂದಲೇ ನಮ್ಮ ಉನ್ನತಿಯನ್ನು ಸಾಧಿಸಬೇಕಾಗಿರುವುದು ಅನಿವಾರ್ಯ. ವಿದ್ಯೆ ಅಥವಾ ಶಿಕ್ಷಣ ಪ್ರಾರಂಭವಾಗುವುದು ಮನೆಯಲ್ಲಿಯೇ ಆದರೂ ಅದರ ಬಹುತೇಕ ಭಾಗ ಶಾಲಾ ಕಾಲೇಜುಗಳಲ್ಲಿಯೇ ಮುಂದುವರಿಯುತ್ತದೆ. ಅಲ್ಲಿಯೂ ಕೂಡ ಆಯಾ ತರಗತಿಗಳಿಗೆ ನಿರ್ದಿಷ್ಟವಾದ ಭಾಷೆ ಮತ್ತು ವಿಷಯಗಳ ವಿಂಗಡಣೆ ನಡೆಯುತ್ತದೆ. ಹೀಗೆ ಒಂದು ವ್ಯವಸ್ಥಿತವಾದ ನಿಯಮದ ಅಡಿಯಲ್ಲಿ ವಿದ್ಯಾರ್ಜನೆ ನಡೆಯಬೇಕಾಗಿರುತ್ತದೆ. ಅದನ್ನೇ ನಾವು ಪಠ್ಯಕ್ರಮ ಅಥವಾ ಶಿಕ್ಷಣ ಕ್ರಮ ಎಂದು ಕರೆಯುವುದು. ಈ ಶಿಕ್ಷಣ ಕ್ರಮದಲ್ಲಿ ಯಾವ ಯಾವ ವಿಷಯಗಳು ಸೇರಿಕೊಂಡಿರುತ್ತವೆಯೋ ಅದರ ಕುರಿತಾಗಿಯೇ ಮಕ್ಕಳ ಗಮನ, ತಿಳಿಯುವ, ಅನುಸರಿಸುವ ಹಂಬಲ, ಸ್ಪರ್ಧಾ ಮನೋಭಾವ ಎಲ್ಲವೂ ಕೇಂದ್ರೀಕೃತವಾಗಿರುತ್ತದೆ. ಇದು ಸ್ವಾಭಾವಿಕ ಸಹ ಹೌದು. ಏಕೆಂದರೆ ಈ ಪಠ್ಯಕ್ರಮವನ್ನು ಅನುಸರಿಸಿ ಅದರಲ್ಲಿ ವಿದ್ಯಾರ್ಥಿಯ ಪ್ರೌಢಿಮೆ ಹೇಗೆ ಎಂಬುದನ್ನು ಅವಲಂಬಿಸಿಕೊಂಡು ವಿದ್ಯಾರ್ಥಿಯ ಭವಿಷ್ಯ ನಿರ್ಧಾರವಾಗುತ್ತದೆ. ಪ್ರತಿಯೊಬ್ಬ ಪ್ರಜೆಗೂ ಸಹ ಅವನ ಭವಿಷ್ಯದ ಉನ್ನತಿಯ ಅಡಿಪಾಯ ಈ ಪಠ್ಯಕ್ರಮವೇ ಆಗಿದೆ. ಆದ್ದರಿಂದ ಶಿಕ್ಷಣ ಪದ್ಧತಿಯಲ್ಲಿರುವ ಸಾಧಕ ಬಾಧಕಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸುವುದು ಇಂದು ಅತ್ಯಂತ ಪ್ರಸ್ತುತವೆನಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಈಗಿರುವಂತಹ ಪಠ್ಯಕ್ರಮ ಅಥವಾ ಶಿಕ್ಷಣ ಪದ್ಧತಿಯನ್ನು ಅವಲೋಕಿಸಿ ನೋಡಿದರೆ ಇದರಲ್ಲಿ ಅವಶ್ಯವಾಗಿ ಸೇರ್ಪಡೆಯಾಗಲೇಬೇಕಾದಂತಹ ಅದೆಷ್ಟೋ ಅಂಶಗಳು ಇವೆ ಎಂಬುದು ಸಾಮಾನ್ಯ ಜನರಿಗೂ ಸಹ ಗೋಚರಿಸುತ್ತದೆ. ಇಂದು ನಾವು ಓದುವ ಶಾಲಾ ಪಠ್ಯದಲ್ಲಿ ಬುದ್ಧಿ ಬೆಳವಣಿಗೆಗೆ ಹಾಗೂ ಆಧುನಿಕ ಪ್ರಪಂಚದ ಸ್ಥಿತಿಗತಿಗಳ ತಿಳುವಳಿಕೆಗೆ ಪೂರಕವಾದಂತಹ ಅಂಶಗಳು ಕಾಣಸಿಗುತ್ತವೆ. ಆದರೆ ಇದರ ಜೊತೆ ಜೊತೆಗೆ ವ್ಯಕ್ತಿಯ ನೈತಿಕತೆ, ಮಾನಸಿಕ ಸ್ವಾಸ್ಥ್ಯ ರಕ್ಷಣೆ, ಆಧ್ಯಾತ್ಮಿಕ ಉನ್ನತಿಗಳು ಬೆಳೆಯಲೇಬೇಕಾದದ್ದು ಕೂಡ ತೀರಾ ಅನಿವಾರ್ಯ. ಇದರ ಕೊರತೆಯಿಂದಲೇ ಇಂದಿನ ಮಕ್ಕಳಾದ ನಾವು ಶಿಕ್ಷಣದಲ್ಲಿ ಅದೆಷ್ಟೇ ಸಾಧನೆಗಳನ್ನು ಮಾಡಿ ಪದವಿಯನ್ನು ಪಡೆದಿದ್ದರೂ ಸಹ ಸಮಾಜದ ಸಂಸ್ಕೃತಿ ಆದರ್ಶಗಳ ಬೆಲೆಯನ್ನು ಅರಿಯದೆ ಸಮಾಜದಲ್ಲಿ ಕೆಲವೊಮ್ಮೆ ಕಂಟಕಪ್ರಾಯರಾಗಬೇಕಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಶಿಕ್ಷಣ ಕ್ರಮದಲ್ಲಿ ಸಂಸ್ಕಾರ ಅಥವಾ ನೈತಿಕತೆಯನ್ನು ಬೋಧಿಸುವಂತಹ ಯಾವುದೇ ಅಂಶ ಇಲ್ಲದಿರುವುದು. ಇಂದು ನಾವು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುತ್ತಿದ್ದೇವೆ, ಆದರೆ ಸಣ್ಣ ಕುಟುಂಬ ಅದರಲ್ಲಿ ವಾಸ ಮಾಡುತ್ತಿದೆ. ಹೆಚ್ಚು ಹೆಚ್ಚು ಡಿಗ್ರಿ ಪದವಿಗಳನ್ನು ಪಡೆಯುತ್ತಿದ್ದೇವೆ, ಆದರೆ ಸಾಮಾನ್ಯ ಜ್ಞಾನದಿಂದ ಹಿಮ್ಮುಖರಾಗುತ್ತಿದ್ದೇವೆ. ಮುಂದುವರೆದ ಹೊಸ ಹೊಸ ಔಷಧಿಗಳನ್ನು ಕಂಡುಹಿಡಿಯುತ್ತಿದ್ದೇವೆ, ಆದರೆ ಪ್ರತಿದಿನ ಅನಾರೋಗ್ಯದಿಂದ ಬೇಸತ್ತಿದ್ದೇವೆ. ಮಾನಸಿಕ ನೆಮ್ಮದಿಗಾಗಿ ಪರಿತಪಿಸುತ್ತಿದ್ದೇವೆ. ಚಂದ್ರಲೋಕದಲ್ಲಿ ವಾಸಿಸುವಂತಹ ಆವಿಷ್ಕಾರ ನಡೆದಿದೆ, ಆದರೆ ನೆರೆಹೊರೆಯವರೊಂದಿಗಿನ ಸೌಹಾರ್ದತೆಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಎತ್ತರವಾದಂತಹ ಮಲ್ಟಿಪ್ಲೆಕ್ಸ್ ಕಟ್ಟಡಗಳು ಹೆಚ್ಚುತ್ತಿವೆ, ರಸ್ತೆಗಳು ವಿಶಾಲವಾಗುತ್ತಿದೆ, ಆದರೆ ನಮ್ಮ ದೃಷ್ಟಿಕೋನ ಸಂಕುಚಿತವಾಗುತ್ತಿದೆ. ನಾವು ಹೆಚ್ಚು ಹೆಚ್ಚು ಖರೀದಿಸುತ್ತಿದ್ದೇವೆ, ಆದರೆ ಕಡಿಮೆ ಉಪಯೋಗಿಸುತ್ತಿದ್ದೇವೆ. ವಿಷಯ ಸಂಗ್ರಹ ಹೆಚ್ಚಾಗಿದೆ, ಆದರೆ ವಿವೇಚನೆ ಕಡಿಮೆಯಾಗಿದೆ. ಜೀವನಕ್ಕೆ ಅವಶ್ಯವಾದಂತಹ ಮೌಲ್ಯಾಧಾರಿತ ಅಂಶಗಳನ್ನು ಬೆಳೆಸಿಕೊಳ್ಳುವಲ್ಲಿ ಇಂದಿನ ವಿದ್ಯಾರ್ಥಿಗಳು ಎಡವುತ್ತಿದ್ದಾರೆ ಎಂದಾದರೆ ಅದಕ್ಕೆ ನೇರ ಹೊಣೆ ಅಲ್ಲಿನ ಶಿಕ್ಷಣ ಪದ್ಧತಿ. ಪ್ರೀತಿ ಪ್ರೇಮಗಳ ಆದರ್ಶ ಬುತ್ತಿ ಮಕ್ಕಳಲ್ಲಿ ಕನಸುಗಳ ಬೀಜವನ್ನು ಬಿತ್ತಿ. ಬೇವನ್ನು ನೆಟ್ಟರೆ ಮಾವು ಬೆಳೆದೀತೆ, ಹತ್ತಿಯನ್ನು ಬಿತ್ತಿದರೆ ಭತ್ತ ಬಂದಿ ಎಂಬಂತಹ ಮಾತು ನಿಜವಾಗಿಯೂ ಅರ್ಥಪೂರ್ಣವಾದದ್ದು. ಏಕೆಂದರೆ

ಅಂದರೆ ಅಂಕಗಳು ಅಂಕಗಳೇ ಪರೀಕ್ಷೆಯಲ್ಲ, ಬದಲಾಗಿ ಅಂಕಗಳು ಬದುಕಿನಲ್ಲಿದೆ. ಪರೀಕ್ಷೆಯೇ ಬದುಕಲ್ಲ, ಬದಲಾಗಿ ಬದುಕೇ ಒಂದು ಪರೀಕ್ಷೆ. ಶಿಕ್ಷಣ ಎಂಬುದು ಕೇವಲ ಶಾಲೆ ಪುಸ್ತಕ ನೋಟ್ಬುಕ್ಗಳಿಗಷ್ಟೇ ಎಂದು ತಿಳಿಯುವುದಾದರೆ ಅದಕ್ಕಿಂತಹ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಕಲಿಕೆ ಮುಗಿದ ಮೇಲೆ ಶಿಕ್ಷಣ ಮುಗಿಯಿತು ಎಂಬುವಂಥದ್ದು ಸಹ ತಪ್ಪು ಕಲ್ಪನೆ. ಅಭಿಮನ್ಯು ತಾನು ತಾಯಿಯ ಗರ್ಭದಲ್ಲಿರುವಾಗಲೇ ಕಲಿತ. ಕಚ ಶುಕ್ರಾಚಾರ್ಯರ ಹೊಟ್ಟೆಯೊಳಗಿಂದಲೇ ಸಂಜೀವಿನಿ ವಿದ್ಯಾ ಪಾರಂಗತನಾದ. ಬೀದಿ ದೀಪದಲ್ಲಿ ಓದಿದಂತಹ ವಿಶ್ವೇಶ್ವರಯ್ಯ ಅವರು ದಿವಾನರಾದರು. ಶಾಲೆಯಿಂದ ಹೊರಹಾಕಲ್ಪಟ್ಟಂತಹ ಬಾಲಕ ಜಗತ್ತಿಗೆ ಬೆಳಕು ಕೊಟ್ಟ ಥಾಮಸ್ ಆಲ್ವಾ ಎಡಿಸನ್ ಆದ. ಆದ್ದರಿಂದ ಈ ಶಿಕ್ಷಣ ಎಂಬಂತಹ ಪದ ಒಂದು ವಾಕ್ಯಕ್ಕೆ ಅಥವಾ ವಿವರಣೆಗೆ ನಿಲುಕದ್ದು. ಆದರೆ ಆಧುನಿಕತೆಯ ಉತ್ತುಂಗದಲ್ಲಿ ನಿಂತ ಕಾಲದಲ್ಲೂ ನಾವಿಂದು ಗತ ಇತಿಹಾಸ ಕಾಲದ ಅಧ್ಯಯನಕ್ಕಷ್ಟೇ ಸೀಮಿತವಾಗಿದ್ದೇವೆಯೇ ಹೊರತು ಹೊಸ ಇತಿಹಾಸ ಸೃಷ್ಟಿಯತ್ತ ಮುಖ ಮಾಡುತ್ತಿಲ್ಲ, ಮಾಡುವ ಪ್ರಯತ್ನವೂ ಸಹ ನಡೆಯುತ್ತಿಲ್ಲ. ಶಿಕ್ಷಣದ ಉದಾತ್ತ ಕನಸು ಎಂಬುದು ಅಂಕಿ ಸಂಖ್ಯೆಗಳ ಪಳೆಯುಡಿಕೆಗಳಲ್ಲಿಲ್ಲ, ಅದು ವಿದ್ಯಾರ್ಥಿಗಳ ಕಂಗಳಲ್ಲಿದೆ, ಶಿಕ್ಷಕರ ಕೈಗಳಲ್ಲಿದೆ, ಕವಿ ಸಾಹಿತಿಗಳ ಬರಹದಲ್ಲಿದೆ, ಹಾಗೂ ರೈತರ ಶ್ರಮದಲ್ಲಿದೆ ಮತ್ತು ಕಾರ್ಮಿಕರ ಬೆವರಿನಲ್ಲಿದೆ, ಪ್ರಜ್ಞಾವಂತರ ವಿಮರ್ಶೆಯಲ್ಲಿದೆ, ಅಧಿಕಾರಿಗಳ ದಕ್ಷತೆಯಲ್ಲಿದೆ. ಆದ್ದರಿಂದ ಗುಣಾತ್ಮಕ ಶಿಕ್ಷಣ ಎನ್ನುವುದು ಹೆಸರಿನಲ್ಲಿ ಇದ್ದರಷ್ಟೇ ಸಾಲದು, ಅದು ವಾಸ್ತವದಲ್ಲಿಯೂ ಸಹ ಗುಣಾತ್ಮಕವಾಗಿರಬೇಕಾಗುತ್ತದೆ. ಇಂದಿನ ಶಿಕ್ಷಣ ಪದ್ಧತಿಯ ಕುರಿತು ಅನೇಕ ಚರ್ಚೆಗಳು ನಡೆಯುತ್ತಿದೆ. ಹೊಸ ಶಿಕ್ಷಣ ನೀತಿಯ ಕುರಿತು ಅನೇಕ ಮಹನೀಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುತ್ತಿದ್ದಾರೆ. ಇಂದು ಯಾರೂ ಕೂಡ ಜ್ಞಾನ ಸಂಪಾದನೆಗಾಗಿ ಶಿಕ್ಷಣವನ್ನ ಪಡೆಯುತ್ತಿಲ್ಲ, ಬದಲಾಗಿ ಕೇವಲ ವೃತ್ತಿಯನ್ನ ಹಿಡಿಯುವುದಕ್ಕಾಗಿ ಮಾತ್ರ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಕವಿ ಕಡಿದಾಳ್ ಮಂಜಪ್ಪ ಅವರು ಹೇಳಿರುವಂತೆ, ಅಂದು ಜ್ಞಾನ ಸಂಪಾದನೆ ವಿದ್ಯಾರ್ಥಿಗಳ ಗುರಿಯಾದರೆ ಇಂದು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕೆಂಬುದು ಮಾತ್ರ ವಿದ್ಯಾರ್ಥಿಗಳ ಗುರಿಯಾಗಿದೆ ಎಂಬುದು ಅಕ್ಷರಶಃ ಸತ್ಯವಾದಂತಹ ಮಾತು. ವ್ಯಕ್ತಿಯು ತನ್ನ ಕಾಲ ಮೇಲೆ ನಿಲ್ಲುವಂತಹ ಶಿಕ್ಷಣವನ್ನ ಪಡೆಯಬೇಕು, ಇಲ್ಲದಿದ್ದಲ್ಲಿ ಅವನ ಜೀವನವು ಅಸ್ಥಿರವಾಗುವುದು. ಮನುಷ್ಯನ ಬುದ್ಧಿ ದೇಹ ಚೈತನ್ಯಗಳು ಸಹಕಾರದಿಂದ ವರ್ತಿಸಬೇಕಾದರೆ ಆತನಿಗೆ ಮೂಲಭೂತ ಶಿಕ್ಷಣ ಬೇಕು. ಸದ್ಯದ ಶಿಕ್ಷಣವು ಜನರನ್ನು ಕೇವಲ ಶಿಕ್ಷಿತರನ್ನಾಗಿ ಅಥವಾ ಅಕ್ಷರಸ್ಥರನ್ನಾಗಿ ಮಾಡಿದೆಯೇ ಹೊರತು ಸುಶಿಕ್ಷಿತರನ್ನಂತಾಗಿಯೂ ಖಂಡಿತವಾಗಿಯೂ ಮಾಡಿಲ್ಲ. ಬಹಳ ಹಿಂದೆ ನಮ್ಮ ಪೂರ್ವಜರು ಬಹಳ ಕಷ್ಟಪಟ್ಟು ಹತ್ತಾರು ಮೈಲಿ ದೂರ ನಡೆದು ಶಿಕ್ಷಣವನ್ನ ಪಡೆಯುತ್ತಿದ್ದರು. ವರ್ಜಿನಿಯಾ ಎಂಬ ಪ್ರಾಂತ್ಯದಲ್ಲಿ ವಾಸಿಸುತ್ತಿದ್ದಂತಹ ಬುಕ್ಕರ್ ಎಂಬಂತಹ ವಿದ್ಯಾರ್ಥಿಯೋರ್ವನು ಬಿಳಿಯರ ದಬ್ಬಾಳಿಕೆಯ ನಡುವೆಯೂ ಜೀವ ಹಿಂಡುತ್ತಿರುವ ಜೀತ ಪದ್ಧತಿಯ ನಡುವೆಯೂ ನೂರಾರು ಮೈಲಿ ದೂರ ನಡೆದು ಹಸಿವು ಬಾಯಾರಿಕೆಗಳನ್ನು ಸಹಿಸಿ ಶಿಕ್ಷಣವನ್ನ ಪಡೆದು ಮುಂದೆ ದೊಡ್ಡ ಅಧಿಕಾರಿಯಾದ. ನಮ್ಮ ಶಿಕ್ಷಣದ ಗುರಿ ಜ್ಞಾನ ಸಂಪಾದನೆ ಬದಲಾಗಿ ಅಂಕಗಳ ಮೇಲೆ ನಿರ್ಧಾರವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಆತ ಪಡೆದ ಅಂಕಗಳ ಮೇಲೆ ನಿರ್ಧರಿಸುವಂತಹ ಶಿಕ್ಷಣದ ಕಾಲ ಇದಾಗಿದೆ. ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಆತನ ಪಠ್ಯೇತರ ಚಟುವಟಿಕೆಗಳಿಗೆ ಬೆಲೆಯೇ ಇಲ್ಲದಂತಾಗುತ್ತಿದೆ. ಉತ್ತಮ ಅಂಕಗಳೊಡನೆ ಪಾಸಾಗುವುದು ಮಾತ್ರವೇ ಶಿಕ್ಷಣವಲ್ಲ, ಬದಲಾಗಿ ಒಳ್ಳೆಯ ನಡತೆ, ವಿನಯ, ಸಚ್ಚಾರಿತ್ರ್ಯಗಳು ಶಿಕ್ಷಣವೆಂಬುದನ್ನು ಪ್ರತಿಯೊಬ್ಬರೂ ಅರಿತಿರಲೇಬೇಕು. ಶಿಕ್ಷಣದಿಂದ ಮಾನವನಲ್ಲಿ ಅಡಗಿದ ಅಮೃತತ್ವ ವಿಕಾಸಗೊಂಡು ಆತ್ಮವು ವಿರಾಜಿಸುವಂತಾಗಬೇಕು ಎಂಬಂತಹ ಎಚ್ ಜಿ ವೆಲ್ಸ್ ಅವರ ಮಾತಿನಂತೆ ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣವನ್ನು ಹೊಂದಿ ಶಿಕ್ಷಣ ಸಂಸ್ಥೆಗಳು ಜಾರಿಗೊಳಿಸುತ್ತಿರುವ ನವ ಬದಲಾವಣೆಗಳ ಸದುಪಯೋಗ ಪಡಿಸಿಕೊಂಡು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಬೇಕು. ಇವೆಲ್ಲದರ ಜೊತೆಗೆ ಪೋಷಕರೊಂದಿಗೆ ಸಮಾಲೋಚನೆ ಸಂವಾದ ನಡೆಸುವಂತೆ ಮಾಡಿದಾಗ ಶಿಕ್ಷಣದ ಗುಣಮಟ್ಟ ಹೆಚ್ಚಲು ಸಹಾಯವಾಗುತ್ತದೆ. ಭವ್ಯ ಭಾರತದ ಭವಿಷ್ಯ ಇಂದು ಶಿಕ್ಷಣ ಸಂಸ್ಥೆಗಳ ಕೋಣೆಗಳಲ್ಲಿ ಬರೆಯಲ್ಪಡುತ್ತಿದೆ ಎಂಬಂತಹ ಮಾತು ಸುಳ್ಳಲ್ಲ. ಗುರುಕುಲ ಶಿಕ್ಷಣದ ಪೌರಾಣಿಕ ಕಥೆಗಳನ್ನ ಕೇಳುವಾಗೆಲ್ಲ ಗುರುವಿನ ಮಹತಿಯ ಅರಿವಾಗುತ್ತದೆ. ಹಿಂದೊಂದು ಕಾಲ ಇತ್ತು, ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ರಣಧೀರರ ದಂಡು. ಇಂದೊಂದು ಕಾಲ ಇದೆ, ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ದಂಡು ಎಂಬಂತಹ ಮಾತು ಪ್ರತಿ ಕ್ಷಣಕ್ಕೂ ಸಾಬೀತಾಗುವಂತಹ ನಿದರ್ಶನಗಳು ಕಣ್ಮುಂದೆ ಆಗುಹೋಗುತ್ತಿದೆ. ಗುರುವೆಂಬ ಗೌರವವನ್ನು ಶಿಕ್ಷಕರು ಉಳಿಸಿಕೊಳ್ಳಬೇಕು ಮತ್ತು ವಿಧೇಯತೆಯನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು. ಕೇವಲ ಅಂಕಗಳಿಕೆ ಉದ್ಯೋಗಗಳಿಕೆಯಷ್ಟೇ ಶಿಕ್ಷಣದ ಗುರಿಯಾಗದೆ ಅದು ಮಗುವಿನ ಮಾನವೀಯ ಗುಣಗಳ ವಿಕಾಸಕ್ಕೆ ನೆರವಾಗಬೇಕು. ಸಂಗೀತ, ಜಾನಪದ, ಹೊಲಿಗೆ, ಗುಡಿ ಕೈಗಾರಿಕೆಗಳು, ತೋಟಗಾರಿಕೆಯ ಶಿಕ್ಷಣವು ಪ್ರಮುಖ ಗುರಿಯಾಗಬೇಕು.
ಸ್ವ ಉದ್ಯೋಗದ ಶಿಕ್ಷಣ ಪ್ರತಿಯೊಬ್ಬರ ಕನಸಾಗಬೇಕು. ನಿಸರ್ಗದ ಕುರಿತಾದಂತಹ ಎಲ್ಲ ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳು, ಮಾನವೀಯ ಸಂಬಂಧಗಳ ಕುರಿತಾಗಿ ಗೌರವ, ಅದರ ಕುರಿತಾದಂತಹ ಪ್ರೀತಿಯನ್ನು ಬೆಳೆಸುವಂತಹ ಶಿಕ್ಷಣ

ಪ್ರಯತ್ನವು ನಮ್ಮ ಕನಸಾಗಬೇಕು. ಸಣ್ಣವರಿರುವಾಗಿನಿಂದಲೇ ಸ್ವಾವಲಂಬನೆಯ ಕನಸನ್ನ ಮಗುವಿನಲ್ಲಿ ಬಿತ್ತುವಂತಹ ಶಿಕ್ಷಣ ಜಾಗೃತವಾಗಬೇಕು. ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದುದ್ದಕ್ಕೂ ಹೊಸತನದ ಹುಡುಕಾಟದಲ್ಲಿ ಬೆಳೆಯಬೇಕು. ಅನ್ವೇಷಕ ಗುಣವನ್ನ ಬೆಳೆಸಿಕೊಳ್ಳಬೇಕು. ಯಾರೋ ಬರೆದಿಟ್ಟಂತಹ ಸಿದ್ಧಾಂತಕ್ಕೆ ನಮ್ಮ ಬುದ್ಧಿಯನ್ನ ಸೀಮಿತಗೊಳಿಸದೆ ಯಾವುದೇ ವಿಷಯವನ್ನಾದರೂ ಸಹ ಪ್ರಶ್ನಿಸಿ ತರ್ಕಿಸಿ ಅರ್ಥೈಸಿಕೊಳ್ಳಬೇಕು. ನಮಗೆ ಬೇಕಾದಂತಹ ಸರಳ ಸಂಗತಿಗಳನ್ನ ನಮ್ಮ ಅಭಿರುಚಿಗೆ ತಕ್ಕಂತೆ ಆಸಕ್ತಿಯಿಂದ ಅಧ್ಯಯನ ಮಾಡುವಂತಹ ಮುಕ್ತ ಅವಕಾಶಗಳು ಕಲ್ಪಿತವಾದಾಗ ಮಾತ್ರ ಶಿಕ್ಷಣಕ್ಕೊಂದು ಸರಿಯಾದ ಅರ್ಥ ಬರುತ್ತದೆ. ಇವು ನಮ್ಮಲ್ಲಿ ಅನ್ವೇಷಕ ಬುದ್ಧಿಯನ್ನ ಬೆಳೆಯಲು ಸಹ ಸಹಕಾರಿಯಾಗುತ್ತದೆ. ಈ ದಿಶೆಯತ್ತ ಗಂಭೀರವಾಗಿ ಆಲೋಚಿಸಿ ಜಾಗೃತರಾಗೋಣ.

0: ಶಿಕ್ಷಣ ನಾಕಂಡಂತೆ. ಮಾತನಾಡಿದವರು ಮೇಘಾ ಹೆಗಡೆ. ಕೇಳೀಗ ದಿನೇಶ್ ಎನ್ ಮಡಿವಾಳ್ ಅವರಿಂದ ಸ್ವರಚಿತ ಕವನ ವಾಚನ.
1: ಕವನದ ಶೀರ್ಷಿಕೆ ಅನ್ನದಾತನ ಅತ್ತಿತ್ತ. ರೈತನ ಕುರಿತಾಗಿ ಬರೆದಂತಹ ಈ ಒಂದು ಕವನ. ನಲುಗುತಿಹ ನೇಗಿಲ ಯೋಗಿ ನೋವಿನದೇ ನರ್ತನ, ನಲುಗುತಿಹ ನೇಗಿಲ ಯೋಗಿ ನೋವಿನದೇ ನರ್ತನ, ನಗು ಕಾಣದೇ ಮೊಗ ಬಾಡಿದೆ ನಿತ್ಯ ಭಯದ ಕಂಪನ, ನಗು ಕಾಣದೇ ಮೊಗ ಬಾಡಿದೆ ನಿತ್ಯ ಭಯದ ಕಂಪನ. ಬಿಡದೆ ಕಾಡೋ ಕಡು ಬಡತನ, ನೀಡದೆಯೇ ದೇವ ಅಭಯ. ಬಿಡದೆ ಕಾಡೋ ಕಡು ಬಡತನ, ನೀಡದೆ ಆ ದೇವ ಅಭಯ. ಪಟ್ಟ ಕಷ್ಟಕ್ಕೆ ಫಲವು ಮರೀಚಿಕೆ ಸೋತು ನಿಂದ ಕಾಯ, ಪಟ್ಟ ಕಷ್ಟಕ್ಕೆ ಫಲವು ಮರೀಚಿಕೆ ಸೋತು ನಿಂದ ಕಾಯ. ಕನಸ ಕಟ್ಟಿ ಸಾಗುತ್ತಿದೆ ಪಯಣ, ನೆನೆದು ಮತ್ತೆ ನಾಳೆಯ. ಕನಸ ಕಟ್ಟಿ ಸಾಗುತ್ತಿದೆ ಪಯಣ, ನೆನೆದು ಮತ್ತೆ ನಾಳೆಯ. ಸಾಲಬಾಧೆಗೆ ಬದುಕು ತತ್ತರ, ಕೇಳುವವರಾರು ಈ ಮೊರೆಯ. ಸಾಲಬಾಧೆಗೆ ಬದುಕು ತತ್ತರ, ಕೇಳುವವರಾರು ಈ ಮೊರೆಯ. ವರುಷ ವರುಷವೂ ಸಂಕಟ, ಹರುಷ ದೂರ ದೂರ. ವರುಷ ವರುಷವೂ ಸಂಕಟ, ಹರುಷ ದೂರ ದೂರ. ಅತಿವೃಷ್ಟಿ ಅನಾವೃಷ್ಟಿ ಮೆರೆತ ಶೋಕ ನಿತ್ಯ ನಿರಂತರ, ಅತಿವೃಷ್ಟಿ ಅನಾವೃಷ್ಟಿಯ ಮೆರೆತ ಶೋಕ ನಿತ್ಯ ನಿರಂತರ. ಮುನಿದ ಮಳೆ ಮಾರುತದ ರಾಗ ಆಗುತ್ತಿಹುದು ಬೆಳೆ ಹಾನಿ, ಮುನಿದ ಮಳೆ ಮಾರುತದ ರಾಗದಿ ಆಗುತ್ತಿಹುದು ಬೆಳೆ ಹಾನಿ. ಹಗಲಿರುಳ ಒಂದಾಗಿಸುವ ರೈತ ಬಿಡದೆ ಚೆಲ್ಲುತಿಹ ಕಂಬನಿ, ಹಗಲಿರುಳ ಒಂದಾಗಿಸುತ್ತ ರೈತ ಬಿಡದೆ ಚೆಲ್ಲುತಿಹನು ಕಂಬನಿ. ಬರದ ಕರಿಛಾಯೆ ತತ್ವಾರ ನೀರಿಗೆ ಏಳಿಗೆ ನಿನಗೆಂದೋ ಕಾಣೆ ರೈತ, ಬರದ ಕರಿಛಾಯೆ ತತ್ವಾರ ನೀರಿಗೆ ಏಳಿಗೆ ನಿನಗೆಂದೋ ಕಾಣೆ ರೈತ. ಸರೆಯಲ್ಲಿ ದುಗುಡ ನಗೆ ಚಿಮ್ಮಲಿನ್ನು ಜಗದ ಖುಷಿ ನೀನು ಅನ್ನದಾತ, ಜಗದ ಖುಷಿ ನೀನು ಅನ್ನದಾತ, ತರವಲ್ಲ ಆತ್ಮಹತ್ಯೆ ಕೇಳು ರೈತ. ಶೀರ್ಷಿಕೆ ಬೆಳಗು ಬೆಳಗು. ಕದ ತೆರೆಯಿತದೋ ಬಾನಲಿ ಸರಿದು ಇರುಳ ಛಾಯೆ, ಕದ ತೆರೆಯಿತದೋ ಬಾನಲಿ ಸರಿದು ಇರುಳ ಛಾಯೆ. ರವಿಯ ಗಮನ ನೋಡಲಿ ಸೆಳೆಯುತ್ತಿದೆ ಮಾಯೆ, ರವಿಯ ಗಮನವ ನೋಡಲಿ ಸೆಳೆಯುತ್ತಿದೆ ಮಾಯೆ. ಹೊರಟು ನಿಂತಿದೆ ದಿಬ್ಬಣ ಚೆಂಬಳಕ ದಾರಿಯಲ್ಲಿ, ಹೊರಟು ನಿಂತಿದೆ ದಿಬ್ಬಣ ಚೆಂಬೆಳಕ ದಾರಿಯಲ್ಲಿ. ಚಿಟ್ಟೆಗಳ ಸರತಿ ಸಾಲಿಹುದು ಮದುವೆಯಾರದೋ ಇಲ್ಲಿ, ಚಿಟ್ಟೆಗಳ ಸರತಿ ಸಾಲಿಹುದು ಮದುವೆಯಾರದೋ ಇಲ್ಲಿ. ಅಲ್ಲಲ್ಲಿಹುದು ಹಾಡಿನ ಹಬ್ಬ ಲಜ್ಜೆ ಇಬ್ಬನಿ ಮೊಗದಿ, ಅಲ್ಲಲ್ಲಿಹುದು ಹಾಡಿನ ಹಬ್ಬ ಲಜ್ಜೆ ಇಬ್ಬನಿ ಮೊಗದಿ. ಹೂ ಹೊತ್ತ ಬಳ್ಳಿಗಳ ಬಿಂಕ ತೂಗಿ ಬಾಗಿ ಮುದದಿ, ಹೂ ಹೊತ್ತ ಬಳ್ಳಿಗಳ ಬಿಂಕ ತೂಗಿ ಬಾಗಿ ಮುದದಿ. ಸ್ವರ್ಗವೇ ಬಂತೆ ಇಳೆಗಿಳಿದು ಎಂಬಂತೆ ಸುಖದ ಸ್ವಾದ, ಸ್ವರ್ಗವೇ ಬಂತೆ ಇಳೆಗಿಳಿದು ಎಂಬಂತೆ ಸುಖದ ಸ್ವಾದ. ಮನ ಬೆರೆತು ನಿಂದ ಗಳಿಗೆ ಎಲ್ಲೆಲ್ಲೂ ಸಿರಿ ನಿನಾದ, ಮನ ಬೆರೆತು ನಿಂದ ಗಳಿಗೆ ಎಲ್ಲೆಲ್ಲೂ ಸಿರಿ ನಿನಾದ. ತಳೆದಿದೆ ಮೆರುಗ ಧರೆ ಮೆಲ್ಲ ಮರುಕವೀಗ ದೂರ, ತಳೆದಿದೆ ಮೆರುಗ ಧರೆ ಮೆಲ್ಲ ಮರುಕವೀಗ ದೂರ. ಹೊಸತನದ ನಾಟ್ಯ ಸಂತೆ ಬೆಳಗು ಎಂಥ ಮಧುರ, ಬೆಳಗು ಎಂಥ ಮಧುರ. ಕವನದ ಶಿಷ್ಯಕ್ಕೆ ಮನ ಮಿನುಗಲಿ. ಬದಲಾಗುತ್ತಿದೆ ಜಗ ಕಾಲ ಕಳೆದಂತೆ, ಬದಲಾಗುತ್ತಿದೆ ಜಗ ಕಾಲ ಕಳೆದಂತೆ, ಬಯಲಾಗುತ್ತಿದೆ ಭಾವಬಂದ. ಸಂಸ್ಕೃತಿಯ ಹೊಳಪು ಮಾಸುತ್ತಿದೆ ಬುದ್ಧಿಜೀವಿಯ ನಡೆ ದರ್ಪದಿಂದ, ಸಂಸ್ಕೃತಿಯ ಹೊಳಪು ಮಾಸುತ್ತಿದೆ ಬುದ್ಧಿಜೀವಿಯ

ನಡೆ ದರ್ಪದಿಂದ, ಹಿರಿಯರಿರದ ಮನೆ ಸಿರಿ ಕಾಣುವುದೇ ಅವಿಭಕ್ತ ಕುಟುಂಬವೇ ಚಂದ. ಪ್ರೀತಿ ನೀತಿಗೆ ಬೇಕು ಮಾರ್ಗದರ್ಶನವು ಬೆಳಗುವುದು ಮನೆ ಹಿರಿಯರಿಂದ. ಪ್ರೀತಿ ನೀತಿಗೆ ಬೇಕು ಮಾರ್ಗದರ್ಶನವು ಬೆಳಗುವುದು ಮನೆ ಹಿರಿಯರಿಂದ. ಇಲ್ಲವೀಗ ಹಿರಿಯರಿಗೆ ಗೌರವವು ಧಕ್ಕೆ ಇವರೆನ್ನುವರು ಮರ್ಯಾದೆಗೆ. ಮೋಜು ಮಸ್ತಿಗೆ ಅಡ್ಡಿ ಇವರಂತೆ ಭಾರವಂತೆ ಹಿರಿಯರು ಸ್ವತಂತ್ರತೆಗೆ. ವೃದ್ಧರಿರೇ ಗೌರವ ಧಕ್ಕೆ ಎನ್ನುವರು ಸಹಿಸಲಾಗದಂತೆ ಆಚಾರ ವಿಚಾರ. ದಿನದ ದುಡಿಮೆಗೆ ತೊಡಕು ಎನ್ನುವರು ಕಷ್ಟವಂತೆ ವೃದ್ಧಾಪ್ಯದಿ ಕ್ಷೇಮ ವಿಚಾರ. ಮಿನುಗಬೇಕಿದೆ ಮನದ ಚಿಂತನೆಗಳು ನಿಲ್ಲಬೇಕಿದೆ ಅನವಶ್ಯ ಪಿಳ್ಳೆ ನೆಪವು ಕೀಳರಿಮೆ ತರವಲ್ಲ ವೃದ್ಧರಿರೆ ಜೊತೆಯಲ್ಲಿ ಅರಿಯಬೇಕಿದೆ ಇದ ಸ್ಥಿತಿಯ ಮನವು ಸಲಹಬೇಕಿದೆ ಪ್ರೀತಿಯನ್ನು ಸವಿಯರೆದು ಇಡಬಾರದು ಹಿರಿಯರನ್ನು ದೂರ. ಹೊಂದಾಣಿಕೆಯಲ್ಲೇ ಇಹುದು ಹರುಷ ಒಂದಾಗಿ ನಡೆದರೆ ಸಂತಸದ ಆಗರ ಕವನದ ಶಿಷ್ಯಕೆ ಜೀವನ ಪಥ. ಏಳು ಬೀಳಿನ ದಾರಿ ಈ ಬದುಕು, ತಿರುವು ಮುರುವಿಲ್ಲಿ ನೂರಾರು. ಗೋಳು ತಪ್ಪದು ಯಾರೇ ಇರಲಿ ಸಿಹಿ ಕಹಿ ಬೆರೆತ ಬಾಳಿನ ಸೂರು. ಅಬ್ಬರಿಸುವವೆಲ್ಲ ಕಡಲಲೆಗಳಂತೆ ಒಮ್ಮೊಮ್ಮೆ ಕನಸಲ್ಲ ಛಿದ್ರ ಛಿದ್ರ. ತಿಳಿ ನೀರ ಸಾಗರ ಇರೆ ನಲಿವಿನಲೆ ಜೀವನವು ಆ ಕ್ಷಣ ಭದ್ರ ಸುಭದ್ರ. ದೋಣಿ ಸಾಗೋ ಥರದಿ ಈ ಬಾಳು ನಡೆಯಬೇಕು ಕಷ್ಟಕ್ಕೆ ಎದೆಯೊಡ್ಡಿ. ಗುರಿ ಎಂಬ ತೀರವದು ದೂರವಿರೆ ಭಯದ ಅಲೆ ಆಗಬಾರದು ಅಡ್ಡಿ. ಕನಸುಗಳ ಹೊತ್ತ ನಡೆ ಸೊಗಸು ಬಿಡದ ಛಲ ಜತೆಗಿರಲು ಗೆಲುವು. ಸಮಾಜವೆಂದರೆ ಮಹಾಸಾಗರ ಚಲುವು ದ್ವಿಗುಣವು ಇರೇ ಒಲವು. ಹಿಂದಡಿ ಇಟ್ಟರೆ ಗುರಿ ಕಠಿಣವಿಲ್ಲಿ ಧನ್ಯತೆಯ ತೀರವಾಗ ಮರೀಚಿಕೆ. ಚಿಂತೆಯಳು ಮನ ಅಳುಕದಿರಲಿ ದಿಟ್ಟತನದ ನಡೆಯೇ ದಾರಿ ಯಶಕ್ಕೆ. ಕೀರ್ತಿಗಳಸಿ ನಗಲು ನಿರಾಳ ಕ್ಷಣ ಮೂಡಿದ ಹೆಜ್ಜೆ ಗುರುತು ಅಮರ. ಸಹಿಸಿದ ಅಪಮಾನವೇ ಸಹಿ ಉಣಿಸಲು ಸಹನೆ ಶಾಂತಿಗೆ ಇಟ್ಟಂತೆ ಸಿಂಧೂರ. ಜತೆಗಾರರಾಗುವರು ಬಂಧ ಬೆಸೆದು ಬಂದಿಗಳೆಲ್ಲರೂ ವಿಧೇಯ ನೆರಳಲಿ. ಕಾಲ ಸರದಂತೆ ಅಗಲಿಕೆ ಸಹಜವು ನಗಿಸ್ನಗುತ್ತ ಬಾಳ ದೋಣಿ ಸಾಗಲಿ. ಕವನ ಅರಿವಿನ ಹರಿವು. ನಂಬಿಕೆಯೇ ಜಗದ ಬಲ, ನಂಬಿಕೆಯೇ ಬಲದ ನೆಲೆ. ದಿನದ ನಡೆ ನಂಬಿಕೆಯಲ್ಲಿ ಭಕ್ತಿಯಲ್ಲಿ ಯುಕ್ತಿಯಲ್ಲಿ ಸತತ. ಕೆಟ್ಟ ಕನಸಿಗೂ ನಂಬಿಕೆ ಲೇಪ, ಕೇಡು ಇಹುದೆಂಬ ಪಟ್ಟ. ಪಟ್ಟ ಪರಿಶ್ರಮದಿ ಇಟ್ಟ ನಂಬಿಕೆ ಹುಸಿಯಾಗಿ ಕಷ್ಟದ ಮೆರೆತ. ಸಹಿಸಲಸದಳ ಕೆಲ ನಂಬಿಕೆಯ ಮೌಢ್ಯತನಕ್ಕೆ ಸಾಕ್ಷಿಯದು. ಅರಿಯಬೇಕು ಮರುಳಾಗದೆಯೇ ಬೆರೆಯುವುದಾಗ ಬಾಳಲ್ಲಿ ಹಿತ. ಬಲಿಪಶು ಮುಗ್ಧ ಜೀವದುಸಿರು, ಪ್ರಾಣಿ ಹತ್ಯೆಗೆ ನಂಬಿಕೆ ನೆಪ. ಮೆರೆವ ವಿಕೃತಿ ನಂಬಿಕೆ ಹೆಸರಲಿ ನಮ್ಮ ನಡುವೆಯೇ ಸುತ್ತಮುತ್ತ. ಇದ್ದರೊಳಿತು ನಂಬಿಕೆ ಬಾಳಲ್ಲಿ ಛಲ ಬಿಡದೆ ಸಾಧನೆಯ ಪತದಿ. ನೆರವಾಗಲಿ ನಂಬಿಕೆಯ ಬಲ ಕಹಿ ಕಳೆದು ಸಿಹಿಯನ್ನು ಉಣಿಸುತ್ತ. ಬೆಳಗುವುದನುದಿನ ಬಾಳಸಿರಿ ಗಳಿಸಿ ಉಳಿಸಿಕೊಂಡರೆ ನಂಬಿಕೆ. ದ್ರೋಹ ಸಹ್ಯವಲ್ಲವದು, ಸತ್ಯಧರ್ಮವೇ ನಲಿವಿಗೆ ಪೀಠಿಕೆ. ಈಗ ಚುಟುಕುಗಳು. ಶೀರ್ಷಿಕೆ ಹೊಳಪು. ಮೆರೆಯದಿರು ನೀ ದರಪ್ಪದಿ, ಸಾಗುತ್ತಿರು ಸಹನೆಯ ಬಲದಿ. ತಾಳ್ಮೆ ಇದ್ದರೆ ಹೊಳೆವುದು ಹಾದಿ, ಸಾರ್ಥಕತೆ ಆಗ ಬಾಳಪತದಿ. ಶೀರ್ಷಿಕೆ ಮೊಹರು. ಅಟ್ಟಹಾಸದಿ ಅಬ್ಬರಿಸದಿರು ಸಿಗದು ಒಲವಿನ ಮೊಹರು. ಸಹನೆಯೊಂದಿಗೆ ಸಾಗುತ್ತಿರು ಇಹುದಾಗ ನಗುವಿನ ತುಂತುರು.
ಇಹುದಾಗ ನಗುವಿನ ತುಂತುರು.

ಶೀರ್ಷಿಕೆ ಗೆಲುವು. ನೋವು ನೀಡದಿರಲಿ ನಿನ್ನ ನಡೆ, ಪ್ರೀತಿ ತುಂಬಿರಲಿ ನೀ ನಡೆಬೇಡೆ. ನೋವು ನೀಡದಿರಲಿ ನಿನ್ನ ನಡೆ, ಪ್ರೀತಿ ತುಂಬಿರಲಿ ನೀ ನಡೆಬೇಡೆ. ಸಹನೆಯ ಸಿರಿ ಮೇಳೈಸಲೆಲ್ಲೆಡೆ, ಗೆಲುವಾಗ ನಿನಗೆ ಅಡಿಯಿಡುವೆಡೆ. ಸಹನೆಯ ಸಿರಿ ಮೇಳೈಸಲೆಲ್ಲೆಡೆ, ಗೆಲುವಾಗ ನಿನಗೆ ಅಡಿಯಿಡುವೆಡೆ. ಶೀರ್ಷಿಕೆ ವರ್ತನೆ. ಇರಲೆಂದೂ ಜೊತೆಗೆ ಸಹನೆ, ಮಿತಿ ಮೀರದಿರಲಿ ವರ್ತನೆ. ಇರಲೆಂದೂ ಜೊತೆಗೆ ಸಹನೆ, ಮಿತಿ ಮೀರದಿರಲಿ ವರ್ತನೆ. ನಾನೇ ಎಲ್ಲ ಎನ್ನದಿರು ಮನುಜನೆ, ಕಾಣು ಎಲ್ಲರನ್ನೂ ಒಂದೇ ಸಮನೆ. ನಾನೇ ಎಲ್ಲ ಎನ್ನದಿರು ಮನುಜನೆ, ಕಾಣು ಎಲ್ಲರನ್ನೂ ಒಂದೇ ಸಮನೆ. ಶೀರ್ಷಿಕೆ ಆಸರೆ. ದುಃಖದೊಂದಿಗೆ ನೋವೆರೆವುದು ಸಹನೆ ಇಲ್ಲದಿರೆ ಒಳಿತಾಗದು. ದುಃಖದೊಂದಿಗೆ ನೋವೆರೆವುದು ಸಹನೆ ಇಲ್ಲದಿರೆ ಒಳಿತಾಗದು. ಬೇಕು ಆಸರೆ ನಮಗೆಲ್ಲರದು, ಕೈಕೈ ಸೇರಿದರೆ ಶುಭವಿಹುದು. ಬೇಕು ಆಸರೆ ನಮಗೆಲ್ಲರದು, ಕೈಕೈ ಸೇರಿದರೆ ಶುಭವಿಹುದು. ಶೀರ್ಷಿಕೆ ದುರ್ಬುದ್ಧಿ. ಮುಖ ಪ್ರಾಣಿಯಲ್ಲೂ ಇದೆ ಸಹನೆ, ಮುನಿಯದು ಅದು ಒಂದೇ ಸಮನೆ. ಮುಖ ಪ್ರಾಣಿಯಲ್ಲೂ ಇದೆ ಸಹನೆ, ಮುನಿಯದು ಅದು ಒಂದೇ ಸಮನೆ. ದುರ್ಬುದ್ಧಿ ನಿನಗೇಕೋ ಮನುಜನೆ, ಅರಿತು ಸಾಗುತ್ತಾ ಕಾಣು ಸಂತಸವನೆ. ದುರ್ಬುದ್ಧಿ ನಿನಗೇಕೋ ಮನುಜನೆ, ಅರಿತು ಸಾಗುತ್ತಾ ಕಾಣು ಸಂತಸವನೆ. ಶೀರ್ಷಿಕೆ ಹಿತ. ಇರಲಿ ಸಹನೆ ಎಂದೂ ಸಿಡಿದೇಳದೆ, ನೋವಿನ ಮೂಲ ಕೋಪದೊಳಿದೆ. ಇರಲಿ ಸಹನೆ ಎಂದೂ ಸಿಡಿದೇಳದೆ, ನೋವಿನ ಮೂಲ ಕೋಪದೊಳಿದೆ. ಪ್ರೀತಿ ಸ್ನೇಹವಿದೆ ನಿನಗೆ ಹಿತವಿದೆ, ಸಾಗುತ್ತಿರು ನೀ ನೀತಿಯ ಮೀರದೆ. ಪ್ರೀತಿ ಸ್ನೇಹದಲ್ಲೇ ನಿನಗೆ ಹಿತವಿದೆ, ಸಾಗುತ್ತಿರು ನೀ ನೀತಿಯ ಮೀರದೆ. ಶೀರ್ಷಿಕೆ ಸಂಯಮ. ಬುದ್ಧಿಜೀವಿಯೇ ನಿನಗಿರಲಿ ಸಹನೆ, ಬೇಡವೆಂದು ಅವಸರದ ಚಾಲನೆ. ಬುದ್ಧಿಜೀವಿಯೇ ನಿನಗಿರಲಿ ಸಹನೆ, ಬೇಡವೆಂದು ಅವಸರದ ಚಾಲನೆ. ನೀಡುವುದದು ನಿನಗೆ ನೋವನೆ, ಇರಲಿ ಸಂಯಮ ಓ ಮನುಜನೆ. ನೀಡುವುದದು ನಿನಗೆ ನೋವನೆ, ಇರಲಿ ಸಂಯಮ ಓ ಮನುಜನೆ. ಶೀರ್ಷಿಕೆ ದೊರೆ. ಸಹನೆ ಉಸಿರುಸಿರ ಬೆರೆತರೆ, ನೀನೇ ಆಗ ಮನಮನದಿ ದೊರೆ. ಸಹನೆ ಉಸಿರುಸಿರ ಬೆರೆತರೆ, ನೀನೇ ಆಗ ಮನಮನದಿ ದೊರೆ. ನೀಡದಿರು ನೀ ಯಾರಿಗೂ ತೊಂದರೆ, ನೊಂದವರಿಗಾಗೂ ಆಸರೆ. ನೀಡದಿರು ಯಾರಿಗೂ ತೊಂದರೆ, ನೊಂದವರಿಗಾಗೂ ಆಸರೆ. ಶೀರ್ಷಿಕೆ ಹೃದಯ. ಕ್ಷಣವು ಕಲಿಸುವುದು ಬುದ್ಧಿಯ, ತಿಳಿದು ಸಾಗಿದರೆ ಇಹುದು ಜಯ. ಕ್ಷಣವು ಕಲಿಸುವುದು ಬುದ್ಧಿಯ, ತಿಳಿದು ಸಾಗಿದರೆ ಇಹುದು ಜಯ. ಸಹನೆ ಬೆರೆಯಲಿ ನಡೆ ನುಡಿಯ, ಹರುಷವಿದೆ ಆಗ ಕೇಳು ಹೃದಯ. ಸಹನೆ ಬೆರೆಯಲಿ ನಡೆ ನುಡಿಯ, ಹರುಷವಿದೆ ಆಗ ಕೇಳು ಹೃದಯ. ಈಗ ಸಾಹಿತ್ಯ ಪ್ರಕಾರದ ಟಂಕ ಪ್ರಕಾರದ ಒಂದು ಬಗೆ. ಇದರಲ್ಲಿ ಅಕ್ಷರಗಳು 5, 7, 5, 7, 7 ಸಾಲಿನಲ್ಲಿ ಬರುತ್ತವೆ. ಮೊದಲನೇ ಟಂಕ. ಚಂದವಿಹುದು ಹೊಂಗಿರಣದಾಟವು ರಂಗಿನೋಕುಳಿ. ಚಂದವಿಹುದು ಹೊಂಗಿರಣದಾಟವು ರಂಗಿನೋಕುಳಿ, ವಿಜೃಂಭಿಸುತ್ತಿರಲು ಸ್ವರದ ಸುಳಿಯಲಿ. ವಿಜೃಂಭಿಸುತ್ತಿರಲು ಸ್ವರದ ಸುಳಿಯಲಿ. ಎರಡನೇ ಟಂಕ. ರವಿಯೊಲವು ರಾರಾಜಿಸುತ್ತಿಹುದು ಬೆಡಗಿನಲಿ. ರವಿಯೊಲವು ರಾರಾಜಿಸುತ್ತಿಹುದು ಬೆಡಗಿನಲಿ. ಬೆಳಗುತ್ತಿದೆ ಇಳೆ ಹರುಷ ಹಂಚುತ್ತಲಿ. ಬೆಳಗುತ್ತಿದೆ ಇಳೆ ಹರುಷ ಹಂಚುತ್ತಲಿ. ಮೂರನೆಯ ಟಂಕ. ಬಂದಿದೆ ಹಬ್ಬ ಚೆಂಬೆಳಕನು ಚಲ್ಲಿ ಚಲುವನಿತ್ತು. ಬಂದಿದೆ ಹಬ್ಬ ಚೆಂಬೆಳಕನು ಚಲ್ಲಿ ಚಲುವನಿತ್ತು. ಸಿರಿ ಸವಾರಿ ಚಂದ ಮಿಂಚಿ ನಿಂದಿದೆ ಹೊತ್ತು. ಸಿರಿ ಸವಾರಿ ಚಂದ ಮಿಂಚಿ ನಿಂದಿದೆ ಹೊತ್ತು. ಮುಂದಿನ ಟಂಕ. ಮಧುರ ರಾಗ ಮರಗಿಡದೊಳೆಯೀಗ ಮೊಳಗುತ್ತಿದೆ. ಮಧುರ ರಾಗ ಮರಗಿಡದೊಳೆಯೀಗ ಮೊಳಗುತ್ತಿದೆ. ಇಂಚರ ಬಲು ಇಂಪು ಮನಮ ಸೆಳೆದಿದೆ. ಇಂಚರ ಬಲು ಇಂಪು ಮನಮ ಸೆಳೆದಿದೆ. ಮುಂದಿನ ಟಂಕ. ತೊರೆಯ ಸಿರಿ ಅಲೆ ಅಲೆಯ ದೂಡಿ ಗೈದು ನಿನಾದ. ತೊರೆಯ ಸಿರಿ ಅಲೆ ಅಲೆಯ ದೂಡಿ ಗೈದು ನಿನಾದ. ಜುಳು ಜುಳು ಮೋಡಿಯು ತಳೆದು ನವೋನ್ಮಾದ. ಜುಳು ಜುಳು ಮೋಡಿಯು ತಳೆದು ನವೋನ್ಮಾದ. ಕೆಲವು ಹನಿಗವನಗಳು. ಮೊದಲನೇ ಹನಿಗವನ. ಎಚ್ಚರ. ಹೊತ್ತು ಕನಸ ಮತ್ತೆ ಪಯಣ ಈ ಬಾಳೆಂಬ ಪಥದಿ, ಸುತ್ತ ಆತಂಕ ಮಹಾ ಕುತ್ತು ಸಾಗಲಿ ನಡೆ ಎಚ್ಚರದಿ. ಹೊತ್ತು ಕನಸ ಮತ್ತೆ ಪಯಣ ಈ ಬಾಳೆಂಬ ಪಥದಿ, ಸುತ್ತ ಆತಂಕ ಮಹಾ ಕುತ್ತು ಸಾಗಲಿ ನಡೆ ಎಚ್ಚರದಿ. ಶೀರ್ಷಿಕೆ ಶ್ರೀರಕ್ಷೆ. ಜಾಣ್ಮೆ ಜಾಗ್ರತೆ ನಲಿವೆರೆವುದು ಮೈ ಮರೆತರೆ ಆಗ ಶಿಕ್ಷೆ. ಜಾಣ್ಮೆ ಜಾಗ್ರತೆ ನಲಿವೆರೆವುದು ಮೈ ಮರೆತರೆ ಆಗ ಶಿಕ್ಷೆ. ಇರಲು ಅರಿವು ನೋವಿರದು ಇಹುದಾಗಲೇ ಶ್ರೀರಕ್ಷೆ. ಇರಲು ಅರಿವು ನೋವಿರದು ಇಹುದಾಗಲೇ ಶ್ರೀರಕ್ಷೆ. ಶೀರ್ಷಿಕೆ ಪಾಠ. ಉರುಳುತ್ತ ದಿನ ಕಲಿಸುವುದೇ ನಮಗೆ, ತಿಳಿಯಬೇಕು ನಾವು ಪಾಠ. ಉರುಳುತ್ತ ದಿನ ಕಲಿಸುವುದೆಮಗೆ, ತಿಳಿಯಬೇಕು ನಾವು ಪಾಠ. ಮೋಜು ಮಸ್ತಿ ಮದ ಮತ್ಸರ ಒಳ್ಳೆಯದಲ್ಲ ಎಂದಿಗೂ ಸ್ವಾರ್ಥ ಹಠ. ಮೋಜು ಮಸ್ತಿ ಮದ ಮತ್ಸರ ಒಳ್ಳೆಯದಲ್ಲ ಸ್ವಾರ್ಥ ಹಠ. ಶೀರ್ಷಿಕೆ ಚಿಂತೆ. ಸರಿಯಲಿ ಸಂಕಟ ಸುಳಿಯಲಿ ಸಂತಸ ನಗಲಿ ಜಗ ದುಗುಡವಳಿದು. ಸರಿಯಲಿ ಸಂಕಟ ಸುಳಿಯಲಿ ಸಂತಸ ನಗಲಿ ಜಗ ದುಗುಡವಳಿದು. ಕನಸು ಚಿಗುರುತ ನಲಿಸಲಿ ಶಾಶ್ವತ ಬಾಳರಳಲಿ ಚಿಂತೆ ಕಳೆದು. ಕನಸು ಚಿಗುರುತ ನಲಿಸಲಿ ಶಾಶ್ವತ ಬಾಳರಳಲಿ ಚಿಂತೆ ಕಳೆದು.

ಇದುವರೆಗೆ ದಿನೇಶ್ ಎಸ್ ಮಡಿವಾಳ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಯುವವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಕಾರವಾರ ಸಮಯ 5:31.08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಈಗ ಕುಟುಂಬ ಚಿತ್ರದಿಂದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ
0: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಇಂದು ನಾನು ನಿಮ್ಮ ಜೊತೆಯಾಗಿರುವುದು ಸಾಕ್ಷಿ ಜೋಶಿ. ಈಗಾಗಲೇ ಕೆಲವು ಕೇಳುಗ ಸ್ನೇಹಿತರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇಂದಿನ ಸಂದೇಶ ಸಂಗಮದ ವಿಷಯ ಕಾಡಂಚಿನ ಸಂಗೀತ. ನೀವು ಸಂದೇಶವನ್ನು ನಮಗೆ ಕಳುಹಿಸುವ ಮೊಬೈಲ್ ಸಂಖ್ಯೆ 9480249740 9480249740. ಇಂದಿನ ವಿಷಯ ಕಾಡಂಚಿನ ಸಂಗೀತ. ನೀವು ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನು ಕಳುಹಿಸಿಕೊಡ್ಬೋದು, ಅಥವಾ ಒಂದು ಬಿಳಿ ಹಾಳೆಯಲ್ಲಿ ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆಯನ್ನು ಬರೆದು ಫೋಟೋ ಕ್ಲಿಕ್ ಮಾಡಿ ನಮಗೆ ನಾವು ಹೇಳುವ ದೂರವಾಣಿ ಸಂಖ್ಯೆಗೆ ಕಳುಹಿಸಿಕೊಡ್ಬೋದು. 9480249740. ಈಗಾಗಲೇ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ವಿ ಸತೀಶ್ ಕುಮಾರ್ ಅರ್ಗಾಬಾಡ್ ಮಹಾದೇವಸ್ಥಾನದ ಹತ್ತಿರ ಇವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಕಾಡು ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿದ್ದು ಅದರ ಪ್ರತಿಯೊಂದು ಧ್ವನಿಯು ಒಂದು ಸುಮಧುರ ಸಂಗೀತದಂತೆ ಭಾಸವಾಗುತ್ತದೆ. ಬೆಳಗಿನ ಜಾವ ಪಕ್ಷಿಗಳ ಇಂಚರ, ನವಿಲಿನ ಕೂಗು, ಕೋಗಿಲೆಯ ಮಧುರ ಗಾಯನ ಮನಸ್ಸಿಗೆ ಮುದ ನೀಡುತ್ತವೆ. ಮರಗಳ ನಡುವೆ ಬೀಸುವ ತಂಗಾಳಿಯ ಸದ್ದು, ಎಲೆಗಳ ಗೊರಗೊರ ಶಬ್ದ ಮತ್ತು ಹರಿಯುವ ಹೊಳೆಯ ಕಲಕಲನಾದ ಪ್ರಕೃತಿಯ ಸುಂದರ ಸಂಗೀತವನ್ನು ಸೃಷ್ಟಿಸುತ್ತವೆ. ಕಾಡಿನಲ್ಲಿ ವಾಸಿಸುವ ವಿವಿಧ ಜೀವಿಗಳ ಧ್ವನಿಗಳು ಪರಿಸರದ ಸಮತೋಲನವನ್ನು ತಿಳಿಸುತ್ತವೆ. ಈ ನೈಸರ್ಗಿಕ ಸಂಗೀತವನ್ನು ಕೇಳಿದಾಗ ಮನಸ್ಸಿಗೆ ನೆಮ್ಮದಿ ಮತ್ತು ಉಲ್ಲಾಸ ಉಂಟಾಗುತ್ತದೆ. ಕಾಡು ನಮಗೆ ಕೇವಲ ಮರಗಿಡಗಳನ್ನು ಮಾತ್ರವಲ್ಲ, ಜೀವ ಜಗತ್ತಿನ ಸೌಂದರ್ಯವನ್ನು ಪರಿಚಯಿಸುತ್ತದೆ. ಕಾಡಿನ ಸಂಗೀತವನ್ನು ಆಲಿಸುವ ಮೂಲಕ ಪ್ರಕೃತಿಯ ಮೇಲಿನ ಪ್ರೀತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಆದ್ದರಿಂದ ಕಾಡುಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರಕೃತಿ ಉಳಿದರೆ ಮಾತ್ರ ಈ ಅದ್ಭುತ ಕಾಡಂಚಿನ ಸಂಗೀತ ಮುಂದಿನ ಪೀಳಿಗೆಗೂ ಕೇಳಲು ಸಾಧ್ಯವಾಗುತ್ತದೆ ಎಂದು ವಿ ಸತೀಶ್ ಕುಮಾರ್ ಅರ್ಗ ಇವರು ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ತುಂಬ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿಕೊಟ್ಟಿದ್ದೀರಿ. ಹಕ್ಕಿಗಳ ಚಿಲಿಪಿಲಿ ನಾದ ಪ್ರಕೃತಿಯ ಅತ್ಯಂತ ಸುಂದರ ಹಾಗೂ ಆಹ್ಲಾದಕರವಾದ ಸಂಗೀತ. ಇದು ಭೂಮಿಯ ಮೇಲಿನ ಜೀವ ವೈವಿಧ್ಯತೆಯ ಸಂಕೇತವನ್ನು ಬೆಳಗಿನ ಸೂರ್ಯೋದಯದೊಂದಿಗೆ ಆರಂಭವಾಗುವ ಈ ನಾದ ಮಾನವನ ಮನಸ್ಸಿಗೆ ಹೊಸ ಚೈತನ್ಯವನ್ನು ನೀಡುತ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಒಂದು ಸುಂದರವಾದ ಗೀತೆಯನ್ನು ಕೇಳ್ಕೊಂಡು ಬರೋಣ.

ಕೇಳುಗರೆ, ಟಿಸಿ ಬಸವರಾಜ್, ಮರಬನಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಕಾರವಾರ ಆಕಾಶವಾಣಿಗೆ ಮಂಗಳವಾರದ ಶುಭ ಸಂಜೆಯ ನಮಸ್ಕಾರಗಳು. ನಮ್ಮ ನಾಗರಿಕತೆ ಹುಟ್ಟಿದ್ದೇ ಸಿಂಧು ನದಿಯ ಬಯಲಲ್ಲಿ. ಅರಣ್ಯಗಳಲ್ಲಿ ಗೆಡ್ಡೆಗೆಣಸು ತಿಂದು ಜೀವಿಸುತ್ತಿದ್ದರು. ಗಿಡಮರಗಳು ಗಾಳಿಗೆ ಹಾರಾಡುವ ಶಬ್ದ, ಹಕ್ಕಿಗಳ ಚಿಲಿಪಿಲಿ, ಕಲರವ ಝರುಝರು ಹರಿಯುವ ನೀರಿನ ಶಬ್ದ ಕೇಳಿದರೆ ಗಾನಸುಧೆಯ ಸಂಗೀತದ ರಸ ಸವಿಯುತ್ತಿದ್ದರು. ಸಂಗೀತ ಹುಟ್ಟಿದ್ದೇ ಕಾಡಿನಿಂದ ಅಂತ ನನಗನಿಸುತ್ತದೆ ಎಂದು ಹೇಳ್ತಾ ಇದ್ದಾರೆ. ನಾಗರಹೊಳೆ ಚಿತ್ರದಲ್ಲಿರುವ ಗೀತೆ ಎಷ್ಟು ಚೆನ್ನಾಗಿದೆ. ನಾಗರಹೊಳೆಯು ಅಮ್ಮಾಲೆ ಎನ್ನುವ ಗೀತೆ ಕೆ ಎಸ್ ನರಸಿಂಹಸ್ವಾಮಿಯವರ ಕವನದಲ್ಲಿ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಎಂಬ ಕವನ. ನಾವು ಸಹ ರಜೆ ದಿನಗಳಲ್ಲಿ ದನ ಕಾಯಲು ಬೆಟ್ಟಗಳಿಗೆ ಹೋಗಿ ಹಾಡುಗಳನ್ನು ಹಾಡುತ್ತಿರುತ್ತಿದ್ದೆವು. ಆವಾಗ ಎಷ್ಟು ಸಂತೋಷವಾಗುತ್ತಿತ್ತು ಎಂದರೆ ಹೇಳತೀರದು. ಚಲನಚಿತ್ರಗಳಲ್ಲಿ ಸಹ ಕಾಡಿನ ಅನುಕರಣೆ ಗೀತೆಗಳಿದ್ದವು. ಜನ್ಮರಹಸ್ಯ ಚಿತ್ರದಲ್ಲಿ ಒಂದು ಗೀತೆಯಲ್ಲಿ ಶಾಲೆಯ ಮಕ್ಕಳಿಂದ ಅನುಕರಣೆಯಿಂದಿರುವ ಗೀತೆ, ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು, ಮೃಗರಾಜನಿಗೆ ಜನ್ಮದಿನ, ಅದು ಎಲ್ಲ ಪ್ರಾಣಿಗಳಿಗೂ ನಲಿವ ದಿನ ಎಂಬ ಗೀತೆ. ಗೀತೆ ರಚನೆಕಾರರು ಸಹ ಬೆಟ್ಟಗುಡ್ಡ ನೇಸರ ಹಕ್ಕಿಗಳ ಸಾಲು ನೋಡುತ್ತಿದ್ದರೆ ಗೀತೆ ಬರೆಯಲು ಹುಮ್ಮಸ್ಸು ಬರುತ್ತಿತ್ತು. ಮುಖ್ಯವಾಗಿ ಸೂಲಿಗರ ಕುಟುಂಬ ಈಗಲೂ ಸಹ ಅರಣ್ಯದಲ್ಲಿರುತ್ತಾರೆ, ಹಾಡುತ್ತಾ ಕುಣಿಯುತ್ತಾ ಕಾಲ ಕಳೆಯುತ್ತಾರೆ. ಗಂಧದ ಗುಡಿ ಚಿತ್ರದಲ್ಲಿ ಕಾಡು ಎಷ್ಟು ಸೊಗಸಾಗಿದೆ. ಹಸುರಿನ ಬನಸಿರಿಗೆ ಒಲಿತು ಸೌಂದರ್ಯ

ಸರಸ್ವತಿ ಧರೆಗಿಳಿದು ಇಷ್ಟು ಸಾಕು ಅಂತ ಟಿ ಸಿ ಬಸವರಾಜ್ ಅವರು ನಮಗೆ ಒಂದು ಸುಂದರವಾದ ಅರ್ಥಪೂರ್ಣವಾದ ಒಂದು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹೌದು, ಈ ಕಾಡಂಚಿನ ಸಂಗೀತ ಅಂದರೇನೆ ಹಾಗೆ. ಈ ಜಗತ್ತಿನಲ್ಲಿ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಉಳಿದ ಜೀವ ಸಂಕುಲಗಳಿಗೂ ಬದುಕುವ ಅಷ್ಟೇ ಹಾಕಿದೆ. ನೋಡಿ, ನಾವು ಕಾಡುಗಳ ನಾಶವನ್ನು ಮಾಡ್ತಾ ಇದ್ದೇವೆ, ಅದರದ ಫಲಿತಾಂಶ ಏನು ಅಂತ ನಮ್ಮ ಕಣ್ಣು ಮುಂದೆನೇ ಇದೆ. ಜೂನ್ನಲ್ಲಿ ಮಳೆ ಆಗಬೇಕಾಗಿರುವುದು ಆಗ್ತಾ ಇಲ್ಲ, ಎಷ್ಟೋ ಪ್ರದೇಶಗಳಲ್ಲಿ ಇನ್ನೂ ಮಳೆ ಆಗ್ತಾ ಇಲ್ಲ ಅಲ್ವಾ ಸ್ನೇಹಿತರೆ. ಸರಿ, ಒಂದು ಗೀತೆಯನ್ನು ಕೇಳುವ.

ಸುರಿಂದ ಬಣ್ಣ ಸಿರಿಗೆ ಒಲಿದು ಕೊಂಗಳ ಸದ ಸದಿ ಹರಗಿಳಿದು ಆಹಾ ಹರಿಯುವ ನದಿಯಲ್ಲಿ ಈ ಜಾಡಿ

ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶಗಳು ಬರ್ತಾ ಇದ್ದಾವೆ. ಗಿರಿಜಾ ಎಂ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ, ಇಲ್ಲಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇವರು ಕಾಡಂಚಿನ ಸಂಗೀತದ ಕುರಿತು ಏನು ಹೇಳ್ತಾರೆ ಅಂತ ನೋಡೋಣ. ಮಳೆಗಾಲದ ಒಂದು ದಿನದಲ್ಲಿ ನಾನು ಕಾಡಂಚಿನಲ್ಲಿ ಹೀಗೆ ನಡೆಯುತ್ತಾ ಹೋದೆನು. ಎಂಥ ಸೌಂದರ್ಯದ ರಾಶಿ! ಎಲ್ಲೆಲ್ಲೂ ಹಸಿರುಮಯ. ಭೋರ್ಗರೆಯುವ ಮಳೆಯ ಗುಯಿ ಗುಯಿ ಸದ್ದು

ಕಿವಿಗೆ ಅಪ್ಪಳಿಸುತ್ತಿತ್ತು. ಬಾನೆತ್ತರಕ್ಕೆ ಬೆಳೆದು ನಿಂತ ಅದೆಷ್ಟೋ ಜಾತಿಯ ಮರಗಳು, ಆ ಮರದ ಕೊಂಬೆಗಳು ಗಾಳಿಗೆ ತೂಗಾಡುವ ದೃಶ್ಯ ಸುಯಿ ಸುಯಿ ಎನ್ನುವ ಶಬ್ದದೊಂದಿಗೆ ಕಣ್ಮನಗಳನ್ನು ರಂಜಿಸುತ್ತದೆ. ಇನ್ನೊಂದೆಡೆಯಲ್ಲಿ ಎತ್ತರದಿಂದ ತಗ್ಗಿಗೆ ಧುಮುಕುವ ನೀರಿನ ಝರಿಗಳ ಜುಳುಜುಳುನಾದ, ಅಲ್ಲಲ್ಲಿ ಹಕ್ಕಿಗಳು ಇಂಪಾಗಿ ಹಾಡುವ ಮಧುರ ದನಿಗಳು, ಜೀ ಎನ್ನುವ ಸ್ವರದೊಂದಿಗೆ ಜೀರುಂಡೆಯ ಸದ್ದುಗಳು, ಮರದಿಂದ ಮರಕ್ಕೆ ಹಾರುವ ಕೋತಿಗಳ ಕೇಕೆ ಹಾಡುಗಳು, ನವಿಲಿನ ಕ್ಯಾಮ್ ಕ್ಯಾಮ್ ಸ್ವರಗಳು, ನೀರಿನಿಂದ ತುಂಬಿ ಹರಿಯುವ ಕಾಡಂಚಿನ ನದಿಯ ಜುಳುಜುಳು ಶಬ್ದ, ಇವೆಲ್ಲವೂ ಕಿವಿಗೆ ಮುದವನ್ನು ನೀಡುತ್ತವೆ. ಪ್ರಕೃತಿಯ ಸೌಂದರ್ಯ ಕಣ್ಣ ಮುಂದೆ ಹಾದು ಹೋಗುತ್ತದೆ. ಇಡೀ ಕಾಡೇ ಕೂಗಿ ಹೇಳುತ್ತದೆ, ನಮ್ಮ ಸೌಂದರ್ಯವನ್ನು ಸವಿಯಿರಿ, ನಮ್ಮನ್ನು ಉಳಿಸಿ ರಕ್ಷಿಸಿ, ನಮ್ಮನ್ನು ನಾಶ ಮಾಡಬೇಡಿ ಎನ್ನುವ ಸಂದೇಶ ನಮಗೆಲ್ಲ ಸಾರುತ್ತದೆ. ತುಂಬ ಒಂದು ಒಳ್ಳೆಯ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ ಗಿರಿಜಾ ಎಂಬವರೇ. ಖಂಡಿತವಾಗಿಯೂ ಹೌದು, ಕಾಡನ್ನು ನಾಶ ಮಾಡ್ತಾ ಇರುವುದರಿಂದ ಕಾಡು ಪ್ರಾಣಿಗಳು ಆಹಾರಕ್ಕಾಗಿ ಊರಿಗೆ ಬರ್ತಾ ಇರುವ ನಿದರ್ಶನ ನಮ್ಮ ಕಣ್ಮುಂದೇನೆ ಇದೆ. ಹಾಗೆಯೇ ಎಷ್ಟೋ ಕವಿಗಳು ನಿಸರ್ಗದ ಕುರಿತು ಎಷ್ಟು ಒಳ್ಳೊಳ್ಳೆಯ ಗೀತೆಗಳನ್ನು ರಚಿಸಿದ್ದಾರೆ ಎನ್ನುವುದು ಕೂಡ ನಮಗೆ ಗೊತ್ತಿದೆ.

ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿ ಜಿಲ್ಲೆ ಇವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಮಸ್ಕಾರ. ಸಂದೇಶ ಸಂಗಮದ ಈ ಬಾರಿಯ ವಿಷಯ ಕಾಡಂಚಿನ ಸಂಗೀತ. ನಾವು ಚಿಕ್ಕವರಿದ್ದಾಗ ಕಾಡಂಚಲ್ಲಿ ಸಾಕಷ್ಟು ಸಂಗೀತ ಕೇಳಿಸುತ್ತಿತ್ತು. ಜೇನುನೊಣಗಳು ಪರಾಗ ಮಕರಂದ ಹಿರುವಾಗ ಬರುವ ಸಂಗೀತ ಕೇಳಲು ಇಂಪಾಗಿತ್ತು. ಬೆಳಿಗ್ಗೆ ಮತ್ತು ಸಂಜೆ ಹೂವು ಇರುವ ಮರದ ಹತ್ತಿರ ಈ ಸಂಗೀತ ಕೇಳಲು ಸಿಗುತ್ತಿತ್ತು. ಸಂಜೆ ಕತ್ತಲಾಗುತ್ತಾ ಬರುವಾಗ ನರಿಗಳ ಕೂಗು ಕೇಳಲು ತುಂಬ ಇಂಪಾಗಿತ್ತು. ಮೊದಲು ಒಂದು ಕೂಗಿ ಮತ್ತೆ ಎಲ್ಲವೂ ಕೂಗುವ ಶಬ್ದ ಕೇಳಿ ನಾವು ನರಿಗಳ ರಸಮಂಜರಿ ಶುರುವಾಯಿತು ಅಂತ ಹೇಳುತ್ತಿದ್ದೆವು. ಕೋಗಿಲೆ ಹಾಡುವುದು ಕೇಳಿ ಖುಷಿ ಪಡುತ್ತಿದ್ದೆವು. ಬಗೆ ಬಗೆಯ ಹಕ್ಕಿಗಳು ಹಾಡುತ್ತಿದ್ದವು. ಜೇರುಂಡೆಯ ಹಾಡು, ಕಪ್ಪೆಗಳ ರಸಮಂಜರಿ ಕೇಳುತ್ತಿದ್ದೆವು. ಮಳೆಗಾಲದಲ್ಲಿ ನೀರಿನ ಜುಳುಜುಳು ಸಂಗೀತವಾಗಿ ಕೇಳಿಸುತ್ತಿತ್ತು. ಆದರೆ ಈಗ ಮರಗಳನ್ನು ಕಡಿದು ಅರಣ್ಯ ನಾಶವಾಗಿ ಮೊದಲು ಕೇಳುತ್ತಿರುವ ಕಾಡಿನ ಸಂಗೀತ ಕೇಳಿಸುತ್ತಿಲ್ಲ. ಈ ಹಿಂದೆ ನಾವು ಮೃಗಾಲಯದಲ್ಲಿ

ಬರುತ್ತಿದ್ದ ನವಿಲು, ಹೆಬ್ಬಾವು, ಹುಲಿ, ಚಿರತೆಗಳು ನಮ್ಮ ಮನೆ ಹತ್ತಿರ ಬರುತ್ತಿವೆ. ಹಿಂದೆ ಕಾಡು ಇದ್ದ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ತಲೆಯೆತ್ತಿವೆ. ಜೂನ್ನಲ್ಲಿ ಬರಬೇಕಾಗಿದ್ದ ಮಳೆ ಜುಲೈ ಬಂದರೂ ಸರಿಯಾಗಿ ಬರುತ್ತಿಲ್ಲ ಅಂತ ಸದಾನಂದ ನಾಯಕ್ ಅವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ತುಂಬ ಒಂದು ಅರ್ಥಪೂರ್ಣ ಸಂದೇಶ, ಒಳ್ಳೆಯ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದೀರಿ ಸದಾನಂದ ನಾಯಕ್ ಅವರೇ.

ಸ್ನೇಹಿತರೆ, ಶ್ವೇತಾ ಎಸ್ ರಾವ್ ಇವರು ಸುಳ್ಯದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಮಸ್ಕಾರ, ನಾನು ಮೊದಲ ಸಲ ಕಾರವಾರ ಆಕಾಶವಾಣಿ ಕೇಳುತ್ತಿದ್ದೇನೆ ಎಂದು ಹೇಳ್ತಾ ಇದ್ದಾರೆ. ತುಂಬ ಸಂತೋಷ ಶ್ವೇತಾ ಅವರೇ. ಮಳೆಗಾಲದಲ್ಲಿ ನಮ್ಮ ಕಡೆ ಕಾಡಂಚಿನ ಸಂಗೀತ ಕೇಳಲು ಇಂಪು. ಎಂತಹ ಸೌಂದರ್ಯ ರಾಶಿ! ಎಲ್ಲೆಲ್ಲೂ ಹಸಿರುಮಯ, ಬೋರ್ಗರಿಯುವ ಮಳೆಯ ಶಬ್ದ, ಬಾನೆತ್ತರದ ಬೆಲೆ ಬಾಳುವ ಮರಗಳು, ಕೊಂಬೆಯಿಂದ ಬರುವ ಸುಯ್ಯನ್ನೋ ಸಂಗೀತ, ಎತ್ತರದಿಂದ ಧುಮುಕುವ ಜಲಪಾತದ ಜುಳುಜುಳು ನಾದ, ವಿವಿಧ ಪಕ್ಷಿಗಳ ಇಂಪಾದ ಧ್ವನಿ, ಅಲ್ಲಿ ನೀರಿನ ವರತೆ, ಜಿ ಅನ್ನುವ ಜೀರುಂಡೆಗಳ ಇಂಪಾದ ನಾದ, ನವಿಲಿನ ಕ್ಯಾಮನ್ನುವ ಮಧುರ ಧ್ವನಿ, ನೀರು ತುಂಬಿ ಹರಿಯುವ ಬೋರ್ಗರಿಯುವ ಶಬ್ದ, ಇವೆಲ್ಲ ಸಂಗೀತ. ಈಗ ಇವೆಲ್ಲ ಕಾಡು ನಾಶದಿಂದ ಮರೆಯಾಗಿದೆ. ಅದರಿಂದ ಕಾಡು ಉಳಿಸಿ ಬೆಳೆಸೋಣ ಅಲ್ಲವೇ ಎಂದು ಶ್ವೇತಾ ಎಸ್ ರಾವ್ ಸುಳ್ಯದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿಜ ಅಲ್ವಾ ಕೇಳುಗರೆ? ಇಂದು ನಾವು ವಿವಿಧ ವಾದನ ಅವೆಲ್ಲ ನುಡಿಸ್ತೀವಿ, ಆದರೆ ನಿಸರ್ಗವೇ ನಮಗೆ ಹೇಳಿಕೊಟ್ಟಿರುವಂತಹ ಎಷ್ಟೊಂದು ಮಧುರವಾದ ನಾದ, ಎಷ್ಟೊಂದು ಜೀವಿಗಳ ಮಧುರವಾದ ಕಂಠದಿಂದ ಸುರಿಯುವಂತಹ ನಾದವನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.

ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೂರ್ಣಿಮಾ ಅವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಕಾಡಂಚಿನ ಸಂಗೀತದಲ್ಲಿ ಪ್ರಾಣಿಗಳ ಚಿಲಿಪಿಲಿ, ಮರಗಳ ಸದ್ದು ಮತ್ತು ಗಾಳಿಯ ಝೇಂಕಾರವನ್ನು ಸಂಗೀತವಾಗಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಧ್ಯಾನಕ್ಕೆ ಸಹಾಯ ಮಾಡುತ್ತದೆ. ಪ್ರಕೃತಿಯ ಶಬ್ದಗಳು ಮೆದುಳಿನ ತರಂಗಗಳನ್ನು ಶಾಂತಗೊಳಿಸಿ ಗಾಢ ನಿದ್ರೆ ಮತ್ತು ಏಕಾಗ್ರತೆಗೆ ಸಹಕರಿಸುತ್ತವೆ ಎಂದು ಹೇಳ್ತಾ ಇದ್ದಾರೆ. ಹಾಗೆ ಇವರು ಒಂದು ಕವನವನ್ನು ಬರೆದು ನಮಗೆ ಕಳಿಸಿಕೊಟ್ಟಿದ್ದಾರೆ. ಕಾಡಂಚಿನಲ್ಲಿ ಕೋಗಿಲೆಯ ಗಾಯನ, ಕೇಳುತ್ತಿದೆ ಪ್ರಕೃತಿಯ ಮಧುರ ಕೀರ್ತನ, ಗಿಡಮರಗಳ ನಡುವೆ ಹಕ್ಕಿಗಳ ರಾಗ, ಮನವನ್ನು ಸೆಳೆಯುವ ಸುಂದರ ಯೋಗ, ನಗರದ ಗಿಜಿಗಿಜಿ ದೂರವೇ ತಳ್ಳಿ ಸಂಗೀತ ಹಂಚುತ್ತಿದೆ ಕಾಡಿನ ಹಳ್ಳಿ ಎಂದು ನಮಗೆ ಕವನವನ್ನು ಬರೆದು ಕಳಿಸಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಪೂರ್ಣಿಮಾ ಅವರೇ. ಹಾಗೆ ಗಜಾನನ್ ಭಟ್ ಬೋಳನಮಕ್ಕಿ ಹೊನ್ನವರದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸುಭಾಷ್ ಸಂಜೀವ್ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಕಾಡಂಚಿನ ಸಂಗೀತ ಸ್ವಲ್ಪ ಕಡಿಮೆಯಾಗುತ್ತಿದೆ ಅನಿಸುತ್ತಿದೆ. ಹಿಂದಿನ ಕಾಲದಲ್ಲಿ ಬಾಯಿಂದ ಬಾಯಿಗೆ ಹರಿದಾಡುತ್ತಿದ್ದ ಜಾನಪದ ಸಂಪ್ರದಾಯದ ಹಾಡುಗಳು ಕಡಿಮೆಯಾಗಿದೆ. ಹಳೆಯ ಜೀವಗಳು ಮಾತ್ರ ಉಳಿಸಿಕೊಂಡು ಬರುತ್ತಿದ್ದಾರೆ. ಈಗಿನ ಜನಾಂಗ ಇಂತಹ ಸಂಗೀತದಿಂದ ದೂರ ಹೋಗುತ್ತಿದ್ದಾರೆ. ಆದರೂ ಕೆಲವೊಂದು ಕಡೆಗಳಲ್ಲಿ ಇನ್ನೂ ಜೀವಂತವಾಗಿದೆ. ಮುಂದಿನ ಜನಾಂಗಕ್ಕೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕಿದೆ. ಆ ನಿಟ್ಟಿನಲ್ಲಿ ಆಕಾಶವಾಣಿ ಅಂತಹ ಪ್ರತಿಭೆಯನ್ನು ಗುರುತಿಸಿ ಅಂಥವರಿಗೆ ಪ್ರೋತ್ಸಾಹಿಸುತ್ತಿರುವುದು ತುಂಬ ಸಂತೋಷದ ವಿಷಯ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಗಜಾನನ್ ಭಟ್ ಅವರೇ. ಖಂಡಿತವಾಗಿಯೂ ನಮ್ಮ ಆದಿವಾಸಿ ಬುಡಕಟ್ಟು ಜನಾಂಗದವರು ತಾವೇ ಸ್ವತಃ ರಚಿಸಿದಿರುವಂತಹ ಒಂದು ಗೀತೆ ಇರಬಹುದು. ಹಾಗೆ ಕೆಲಸ ಮಾಡುತ್ತಿರುವಾಗ ಹಳ್ಳಿಯ ಸೊಗಡನ್ನು ಸೃಷ್ಟಿಸಿ ಹಾಡುವಂತಹ ಗೀತೆಗಳು ಇರಬಹುದು. ತಮ್ಮ ಸುಖ ಸಂತೋಷವನ್ನು ಹಂಚಿ ಹಾಡುವಂತಹ ಗೀತೆಗಳನ್ನು ಇರಬಹುದು. ಆಕಾಶವಾಣಿ ಪ್ರಸಾರ ಮಾಡ್ತಾ ಇದೆ, ಆದರೆ ಅಲ್ಲಲ್ಲಿ ಈ ಗೀತೆಗಳು ಕೇಳಲಿಕ್ಕೆ ಕಡಿಮೆ ಅನಿಸಿದರೂ ಕೂಡ ನಾವು ಈ ಜನಾಂಗದವರ ಹಾಡನ್ನು, ಅಂದರೆ ಜಾನಪದ ಸೊಗಡನ್ನು ನಾವು ಇನ್ನೂ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ.

ಕಾಡು ಹಂಚಿನಲ್ಲಿ ಸಂಗೀತ ಇವತ್ತಿನ ವಿಷಯ. ಕಾಡಂಚಿನಲ್ಲಿ ಸಂಗೀತ ಇವತ್ತಿನ ವಿಷಯ ಚೆನ್ನಾಗಿದೆ, ಏಕೆಂದರೆ ಕಾಡುಗಳ ಹತ್ತಿರ ಹೋಗಬೇಕಾದರೆ ಅರಣ್ಯಗಳು ಬಗ್ಗೆನೇ ಸಂಗೀತ ನಮ್ಮ ಬಾಯಲ್ಲಿ ಗುಣುಗುತ್ತಿರುತ್ತವೆ. ಏನೋ ಒಂಥರ ತುಂಬ ಸಂತೋಷ ಆಗುತ್ತದೆ. ಎಡಕಲ್ಲು ಗುಡ್ಡದ ಮೇಲೆ ಆ ಫಿಲಂ ತೆಗೆದಿರುವುದು. ಎಡಕಲ್ಲು ಗುಡ್ಡ ನಾವು ನೋಡಿಕೊಂಡು ಬಂದಿದ್ದೇವೆ, ತುಂಬ ಚೆನ್ನಾಗಿದೆ. ಸುತ್ತಲೂ ಅರಣ್ಯ ಮತ್ತು ಎತ್ತರದಲ್ಲಿ ಗುಡ್ಡ, ಮರಗಿಡಗಳು, ಅಲ್ಲಿನ ಸೌಂದರ್ಯ ಕಣ್ಣಿಗೆ ಆಕರ್ಷಣೆವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಗಂಧದ ಗುಡಿ ಫಿಲಂ ರಾಜ್ಕುಮಾರ್ ಅವರು ಕಾಡಿನಲ್ಲಿ ಹೋಗಬೇಕಾದರೆ ನಾವಾಡುವ ನುಡಿಯೇ ಗಂಧದ ನುಡಿ, ಚಂದದ ನುಡಿ, ತುಂಬ ಚೆನ್ನಾಗಿ ಹಾಡು ವರ್ಣನೆ ಮಾಡಿದ್ದಾರೆ ಎಂದು ರೂಪ ಅವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಕಾರವಾರದಿಂದ ವೈಷ್ಣವಿ ಎಸ್ ನಾಯ್ಕ್ ಮತ್ತು ಸೌಜನ್ಯ ಎಸ್ ನಾಯ್ಕ್ ಇವರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಕಾಡಿನ ಪ್ರತಿಯೊಂದು ಧ್ವನಿಯು ಪ್ರಕೃತಿಯ ಮಧುರ ಸಂಗೀತವಾಗಿದೆ. ಪಕ್ಷಿಗಳ ಕಲರವ, ಹರಿಯುವ ಹೊಳೆಯ ನಾದ ಮತ್ತು ಗಾಳಿಗೆ ತೂಗುವ ಎಲೆಗಳ ಸದ್ದು

0: ಎಡಕಲ್ಗುಡ್ಡ ನಾವು ನೋಡಿಕೊಂಡು ಬಂದಿದ್ದೇವೆ. ತುಂಬಾ ಚೆನ್ನಾಗಿದೆ. ಸುತ್ತಲೂ ಅರಣ್ಯ ಮತ್ತೆ ಎತ್ತರದಲ್ಲಿ ಗುಡ್ಡ, ಮರಗಿಡಗಳು, ಅಲ್ಲಿನ ಸೌಂದರ್ಯ ಕಣ್ಣಿಗೆ ಆಕರ್ಷಣೆವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಗಂಧದ ಗುಡಿ ಫಿಲಂ ರಾಜ್ಕುಮಾರ್ ಅವರು ಕಾಡಿನಲ್ಲಿ ಹೋಗಬೇಕಾದರೆ ನಾವಾಡುವ ನುಡಿಯೇ ಗಂಧದ ನುಡಿ, ಚಂದದ ನುಡಿ, ತುಂಬಾ ಚೆನ್ನಾಗಿ ಹಾಡು ವರ್ಣನೆ ಮಾಡಿದ್ದಾರೆ ಎಂದು ರೂಪ ಅವರು ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಕಾರವಾರದಿಂದ ವೈಷ್ಣವಿ ಎಸ್ ನಾಯ್ಕ್ ಮತ್ತು ಸೌಜನ್ಯ ಎಸ್ ನಾಯ್ಕ್ ಇವರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಕಾಡಿನ ಪ್ರತಿಯೊಂದು ಧ್ವನಿಯು ಪ್ರಕೃತಿಯ ಮಧುರ ಸಂಗೀತವಾಗಿದೆ. ಪಕ್ಷಿಗಳ ಕಲರವ, ಹರಿಯುವ ಹೊಳೆಯನಾದ ಮತ್ತು ಗಾಳಿಗೆ ತೂಗುವ ಎಲೆಗಳ ಸದ್ದು ಮನಸ್ಸಿಗೆ ಆನಂದ ನೀಡುತ್ತದೆ. ಈ ನೈಸರ್ಗಿಕ ಸಂಗೀತವು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ಅವಕಾಶ ಮಾಡಿಕೊಡುತ್ತದೆ. ಕಾಡನ್ನು ಸಂರಕ್ಷಿಸಿದರೆ ಮಾತ್ರ ಈ ಅಪರೂಪದ ಸಂಗೀತವನ್ನು ಮುಂದಿನ ಪೀಳಿಗೆಯವರು ಆಲಿಸಲು ಸಾಧ್ಯವಾಗುತ್ತದೆ ಎಂದು ವೈಷ್ಣವಿ ಎಸ್ ನಾಯ್ಕ್ ಮತ್ತು ಸೌಜನ್ಯ ಎಸ್ ನಾಯ್ಕ್ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಲತಾ ನಾಯಕ್ ಮುಂಬೈಯಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಕಾಡು ಇದ್ದರೆ ನಾಡು, ಮಳೆ ಬೀಳುವುದು ಕಾಡಿನಿಂದ, ಮಣ್ಣು ಹಿಡಿದಿರುವುದು ಕಾಡು, ಪಶು ಪಕ್ಷಿಗಳು ಜೀವಂತವಾಗಿ ಇರುವುದು ಕಾಡಿನಿಂದ. ಇಂದಿನ ಮಳೆಯ ಅಸ್ಥಿರವಾದ ಪರಿಸ್ಥಿತಿ, ಕಾಡಿನ ನಾಶ, ಮಂಗಗಳ ಕಾಟ, ಕಾಡಿನ ನಾಶ. ಕಾರವಾರ ಆಕಾಶವಾಣಿ ನಿಜವಾಗಿಯೂ ಈ ರೀತಿಯ ವಿಷಯವನ್ನು ಕೊಟ್ಟು ಮಾನವನು ನಿಸರ್ಗ ಉಳಿಸಲು ತಮ್ಮ ಪರಿಸರದಲ್ಲಿ ಪ್ರಯತ್ನ ಮಾಡಬೇಕು ಎಂದು ಲತಾ ನಾಯಕ್ ಮುಂಬೈದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇಂದಿನ ಸಂದೇಶ ಸಂಗಮ ಕಾರ್ಯಕ್ರಮದ ಸಮಯ ಮುಗಿತಾ ಬಂದಿದೆ. ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳುಹಿಸಿಕೊಟ್ಟಂತಹ ನಮ್ಮ ಎಲ್ಲ ಕೇಳುಗ ಸ್ನೇಹಿತರಿಗೂ ಇನ್ನೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಸ್ತುತಿ ನಾನು ಸಾಕ್ಷಿ ಜೋಶಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ಒದಗಿಸಿದವರು ಸಾಜಿ, ದಯಾನಂದ್ ಮೇತ್ರಿ ಹಾಗೂ ಶಿರಿಲ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸ್ತಾ ಇರಿ, ಕಾರ್ಯಕ್ರಮವನ್ನು ಆಲಿಸುತ್ತೀರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
1: ಇದುವರೆಗೆ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಇಂದು ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರ ಮೀನುಗಾರಿಕೆಯ ಅನುಭವ ಕುರಿತು ಭಟ್ಕಳ ತಾಲೂಕಿನ ಗೊರಟಿ ಗ್ರಾಮದ ಈಶ್ವರ್ ಕೆ ಮೊಗೇರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಚವ್ವ ಗಂಗಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಆಕಾಶವಾಣಿ ಕಾರವಾರ ಸಮಯ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಈ ಸಂಜೆ 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರ ಮೀನುಗಾರಿಕೆಯ ಅನುಭವ ಕುರಿತು ಭಟ್ಕಳ ತಾಲೂಕಿನ ಗೋರೆಟ್ಟಿ ಗ್ರಾಮದ ಈಶ್ವರ್ ಕೆ ಮುಗೇರ್ ಅವರೊಂದಿಗೆ ಸಂದರ್ಶನ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಜವ್ವ ಗಂಗಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. 7:45ಕ್ಕೆ ಗಜಲ್ಸ್, 8:00ಗೆ ಸಿರಿಗಂಧ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:30ಕ್ಕೆ ಕನ್ನಡ ಚಿತ್ರಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಮನಿಟಾಕ್, ನಂತರ ಮಂಥನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ನಿಶಾಂತ್ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು.

ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು. 8:30 ಮಂಜುಳಗಾನ.

8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಹೊಸ ಕನ್ನಡ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾಯನ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 12:05 ವನಿತಾ ವಿಹಾರ ಮಹಿಳಾ ವೇದಿಕೆ ನರ್ನಾಡ್ ಮುದಗ ಅಮ್ಮುಂಜೆ ಉಡುಪಿ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆ, ಹೃದಯ ಕಾಯಿಲೆಗಳು ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಕಾರ್ಯಕ್ರಮ. ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಬಿಮಾ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. 2:40 ಹಿಂದಿ ಪಾಠ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ

ಸಂಸಾರದಲ್ಲಿ ಸಖಿ ಸಹೇಲಿ 4 ಗಂಟೆಗೆ ಆಜ್ ಕೆ ಮೆಹಮಾನ್. ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಅಂಕೋಲಾ ತಾಲೂಕಿನ ಹೆಗ್ಗಾರೆಯ ಮಹಾಲಕ್ಷ್ಮಿ ಸುಧಾಕರ್ ಭಟ್ ಮತ್ತು ಸಂಗಡಿಗರಿಂದ ಭಕ್ತಿಗೀತೆಗಳು. 5:30 ಚಿತ್ರಗೀತೆಗಳು. 6:30 ರಸವಾರ್ತೆ. 6:50 ಕಿಸಾನವಾಣಿಯಲ್ಲಿ ಶಿರಸಿ ನಿಸರ್ಗಮನೆ ಕ್ಷಮಿಸಿ ಆರೋಗ್ಯ ಸೂತ್ರಗಳು ಕುರಿತು ಶಿರಸಿಯ ನಿಸರ್ಗಮನೆ ವೇದಾ ಕ್ಲಿನಿಕ್ನ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರೊಂದಿಗೆ ಸಂದರ್ಶನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆನಂದ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿಂದರಿ ಜೋಗಿ ಪದಗಳು.

7:45ಕ್ಕೆ ಮುಂಜಾಗ್ರತೆ ಮತ್ತು ಸಂಗ್ರಹ ಕುರಿತು ಮಾತನಾಡುತ್ತಾರೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ವನರಾಗ್ ಶರ್ಮಾ. 8:00ಗೆ ಸಿರಿಗಂಧ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:30ಕ್ಕೆ ಭಾವಗೀತೆಗಳು. ನಾಳೆ ರಾತ್ರಿ 9:30ಕ್ಕೆ ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಕ್ರೀಡಾಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಿರಿರಾಜ್ ಅವರಿಂದ ಸಿತಾರ್ ವಾದನ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಅವಲೋಕನ ವಿಷಯ ಸಹಕಾರದಿಂದ ಸಮೃದ್ಧಿ ಭಾರತದ ಸಹಕಾರ ಚಳವಳಿಯ 5 ವರ್ಷಗಳ ಸಬಲೀಕರಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಭಾರತದ ಸಹಕಾರ ಚಳವಳಿಯು ವಸುಧೈವ ಕುಟುಂಬಕಂ ಎಂಬ ತತ್ವದಲ್ಲಿ ಆಳವಾಗಿ ಬೇರೂರಿದೆ ಪ್ರತಿಯೊಬ್ಬರಿಗೂ ಸಮಾನ ಮಾಲೀಕತ್ವ ಪರಸ್ಪರ ಸಹಕಾರ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯನ್ನು ತಂದುಕೊಡುವಲ್ಲಿ ಸಹಕಾರ ಸಂಘಗಳು ದಶಕಗಳಿಂದ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿವೆ ಗ್ರಾಮೀಣ ಸಾಲ ಸೌಲಭ್ಯ ಹೈನುಗಾರಿಕೆ ಮೀನುಗಾರಿಕೆ ವಸತಿ ಹಾಗೂ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕ ಭದ್ರತೆ ಒದಗಿಸಿದ ಹೆಗ್ಗಳಿಕೆ ಈ ವಲಯಕ್ಕಿದೆ ದೇಶದ ಈ ಸಹಕಾರ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರವು 2021 ಜುಲೈ 6 ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿತು ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ದೇಶದ ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸಲು ಶ್ರಮಿಸುತ್ತಿರುವ ಈ ಸಚಿವಾಲಯ ಇದೀಗ 5 ವರ್ಷಗಳನ್ನು ಪೂರೈಸಿದೆ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಸಹಕಾರ ವ್ಯವಸ್ಥೆಯನ್ನು ಹೊಂದಿರುವ ಹೆಮ್ಮೆಯ ದೇಶವಾಗಿದೆ ಇಂದು ದೇಶದಲ್ಲಿ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸಹಕಾರ ಸಂಘಗಳಿದ್ದು ಇವುಗಳಲ್ಲಿ 6.6 ಲಕ್ಷಕ್ಕೂ ಅಧಿಕ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಗ್ರಾಮೀಣ ಭಾರತದ 98% ಭಾಗವನ್ನು ತಲುಪಿರುವ ಈ ಜಾಲ ಬರೋಬ್ಬರಿ 30 ಕ್ಕೂ ಹೆಚ್ಚು ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ ಇದರ ಅಡಿಯಲ್ಲಿ ಸುಮಾರು 32 ಕೋಟಿಗೂ ಹೆಚ್ಚು ಸದಸ್ಯರು ಪ್ರಯೋಜನ ಪಡೆಯುತ್ತಿರುವುದು ಸಹಕಾರ ವಲಯದ ಅಗಾಧ ವ್ಯಾಪ್ತಿಗೆ ಸಾಕ್ಷಿಯಾಗಿದೆ ರೈತರು ಕುಶಲಕರ್ಮಿಗಳು ಹಾಗೂ ಹೈನುಗಾರರನ್ನು ನೇರವಾಗಿ ಮಾರುಕಟ್ಟೆಯೊಂದಿಗೆ ಜೋಡಿಸುವಲ್ಲಿ ಈ ವ್ಯವಸ್ಥೆಯು ಯಶಸ್ವಿಯಾಗಿದೆ ಕಳೆದ 5 ವರ್ಷಗಳಲ್ಲಿ ಈ ಸಚಿವಾಲಯವು 152 ಕ್ಕೂ ಹೆಚ್ಚು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೇವಲ ಸಾಲ ನೀಡುವ ಸಂಸ್ಥೆಗಳನ್ನಾಗಿ ಉಳಿಸದೆ ಅವುಗಳನ್ನು ಬಹುಸೇವೆಯ ಗ್ರಾಮೀಣ ಆರ್ಥಿಕ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ ಈಗ ಇವು ರಸಗೊಬ್ಬರ ಮಾರಾಟ ಜನೌಷಧಿ ಕೇಂದ್ರಗಳು ಸಾಮೂಹಿಕ ಸೇವಾ ಕೇಂದ್ರಗಳು ಹಾಗೂ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತಿವೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಿನ್ನೆ ನಡೆದ ಸಚಿವಾಲಯದ 5 ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಪ್ಯಾಕ್ಸ್ ಸಂಘಗಳನ್ನು ಇಪ್ಯಾಕ್ಸ್ ಆಗಿ ಡಿಜಿಟಲೀಕರಣಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಈ ಡಿಜಿಟಲೀಕರಣದಿಂದಾಗಿ ಸಹಕಾರ ವಲಯದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ವ್ಯವಹಾರಗಳು ಮತ್ತಷ್ಟು ಸುಲಭವಾಗಲಿವೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ದಕ್ಷತೆ ಹೆಚ್ಚುತ್ತಿದೆ ಈ ಯೋಜನೆಗಾಗಿ ಸರ್ಕಾರವು ಆರ್ಥಿಕ ವೆಚ್ಚವನ್ನು 2025 ವೇಳೆಗೆ ಸುಮಾರು 2,925 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ 2027 ಮಾರ್ಚ್ 31 ಒಟ್ಟು 63,000 ಪ್ಯಾಕ್ಸ್ ಸಂಘಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸುವ ಗುರಿ ಹೊಂದಲಾಗಿದೆ ಈಗಾಗಲೇ 63,428 ಸಂಘಗಳು ಇಆರ್ಪಿ ತಂತ್ರಾಂಶವನ್ನು ಬಳಸುತ್ತಿದ್ದು ಇದನ್ನು ದೇಶದ 14 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ ಅಲ್ಲದೆ 42,700 ಸಂಘಗಳಲ್ಲಿ ಆನ್ಲೈನ್ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಇದು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ತಂದಿದೆ ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆಗಾಗಿ ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ದಾಸ್ತಾನು ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು 100 ಸಂಘಗಳಲ್ಲಿ ಈಗಾಗಲೇ ಆಧುನಿಕ ಗೋದಾಮುಗಳನ್ನು ನಿರ್ಮಿಸಲಾಗಿದೆ ಹೈನುಗಾರಿಕೆ ತಂತ್ರ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಶ್ವೇತಕ್ರಾಂತಿ 2.0 ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2028-2029 ವೇಳೆಗೆ ಹಾಲಿನ ಸಂಗ್ರಹಣೆಯನ್ನು 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಇದಕ್ಕಾಗಿ ರಾಷ್ಟೀಯ ಡೈರಿ ಅಭಿವೃದ್ಧಿ ಮಂಡಳಿಯು ಹಾಲಿನ ಸಂಗ್ರಹಣೆ ಮತ್ತು ವಿತರಣೆಯ ಉಸ್ತುವಾರಿಗಾಗಿ ವಿಶೇಷ ಅಂತರ್ಜಾಲ ತಾಣವನ್ನು ಸಹ ಬಿಡುಗಡೆ ಮಾಡಿದೆ ರಫ್ತು ಸಾವಯವ ಉತ್ಪನ್ನಗಳು ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳ ಪೂರೈಕೆಗಾಗಿ 3 ಹೊಸ ರಾಷ್ಟೀಯ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಗಳು ಗ್ರಾಮೀಣ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತಿವೆ ನಗರ ಸಹಕಾರ ಬ್ಯಾಂಕುಗಳು ಆಧುನೀಕರಣಕ್ಕಾಗಿ ಸಹಕಾರ್ ಸಿಬಿಎಸ್ ಮತ್ತು ಗ್ರಾಹಕ ಸೇವೆಗಾಗಿ ಕೃತಕ ಬುದ್ದಿಮತ್ತೆ ಆಧಾರಿತ ಸಹಕಾರ ಸಹಯೋಗಿ ವೇದಿಕೆಗಳನ್ನು ಪರಿಚಯಿಸಲಾಗಿದೆ ಸಾರಿಗೆ ವಲಯದಲ್ಲೂ ಸಹಕಾರ ಮಾದರಿಯನ್ನು ತರಲಾಗಿದ್ದು ಭಾರತ್ ಟ್ಯಾಕ್ಸಿ ಚಾಲಕರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುತ್ತಿದೆ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮವು ಕಳೆದ ಆರ್ಥಿಕ ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸುವ ಮೂಲಕ ಈ ವಲಯದ ಬೆಳವಣಿಗೆಗೆ ಪ್ರೇರಣೆಯಾಗಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ನವ

0: ಭಾರತದ ನಿರ್ಮಾಣದಲ್ಲಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಒಳಗೊಳ್ಳುವಿಕೆಯ ವಿಕಾಸದಲ್ಲಿ ಸಹಕಾರ ವಲಯವು ಶಕ್ತಿಯುತ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ರೈತರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುತ್ತಿರುವ ಈ ಚಳುವಳಿಯು ಸಮೃದ್ಧ ಹಾಗೂ ಸದೃಢ ಭಾರತದ ಕನಸನ್ನು ನನಸು ಮಾಡುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ಮೈಸೂರು ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರು ಸ್ಯಾಂಡಲ್ ಸೋಪ್.
1: ಇದೀಗ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳು. ಶೀನು ಎಸ್ ಎಂಬ 29 ವರ್ಷದ ವ್ಯಕ್ತಿ ಜೂನ್ 30 ಬೆಂಗಳೂರಿನ ಜಾಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಈತನ ಎತ್ತರ 5'8", ಕೋಲು ಮುಖ, ಗೋಧಿ ಮೈಬಣ್ಣ, ಕನ್ನಡ ತಮಿಳು ತೆಲುಗು ಭಾಷೆ ಮಾತನಾಡಲು ಬರುತ್ತದೆ. ಈತ ಬೂದು ಬಣ್ಣದ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಹಾಫ್ ಪ್ಯಾಂಟ್ ಧರಿಸಿದ್ದ ಕಾಣೆಯಾಗಬೇಕಾದರೆ. ಸ್ಯಾಮ್ಸನ್ ಎಂಬ 48 ವರ್ಷದ ವ್ಯಕ್ತಿ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಜೂನ್ 9 ಕಾಣೆಯಾಗಿರುತ್ತಾನೆ. ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಕೋಲು ಮುಖ. ಈತನ ಎತ್ತರ 5'5". ಈತನಿಗೆ ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆ ಮಾತನಾಡಲು ಬರುತ್ತದೆ. ಕಾಣೆಯಾಗಬೇಕಾದರೆ ಈ ವ್ಯಕ್ತಿ ತಿಳಿ ನೀಲಿ ಬಣ್ಣದ ಅಂಗಿ ಹಾಗೂ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಕೆಳಗರೆ ಈ ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
4: ज्यादा बोनस अपनों के लिए सबसे सही RPLI, इससे बेहतर कुछ नहीं.
5: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
7: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
8: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
7: ಏನಾಯ್ತೆ ಸವಿ?
9: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
8: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
9: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
7: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
10: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
11: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
10: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
11: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯೂ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂಥ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂಥ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ದರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ದರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು, ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9ರಂದು ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9ರಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 12,30,337 ಮತದಾರರಿದ್ದು 11,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ ಶೇಕಡ 91.9 ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು, 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬಿಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಡೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಗ್ಯಾರಂಟಿ ಯೋಜನೆಗಳಿಂದ ವಿಶ್ವ ಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ.
0: ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: ಇಂದಿನ ಕಾರ್ಯಕ್ರಮದಲ್ಲಿ ಸಮುದ್ರ ಮೀನುಗಾರಿಕೆಯ ಅನುಭವ ಕುರಿತು ಭಟ್ಕಳ ತಾಲೂಕಿನ ಗೊರಟೆ ಗ್ರಾಮದ ಈಶ್ವರ್ ಕೆ ಮೊಗೇರ್ ಅವರೊಂದಿಗೆ ಸಂದರ್ಶನ.
3: ಸ್ವಾಮಿ ನಾನೊಬ್ಬ ನಿಮ್ಮೂರ ಮೀನುಗಾರ, ಸ್ವಾಮಿ ನಾನೊಬ್ಬ ನಿಮ್ಮೂರ ಮೀನುಗಾರ. ಒಂದು ಬಲೆ ಬೀಸ್ಕೊಂಡು ಒಂದು ಮೀನು ಹಿಡ್ಕೊಂಡು, ಒಂದು ಬಲೆ ಬೀಸ್ಕೊಂಡು ಒಂದು ಮೀನು ಹಿಡ್ಕೊಂಡು, ಎರಡು ತಂಗಳನ್ನ ಉಣ್ಣುವವ್ವ, ಎರಡು ತಂಗಳನ್ನ ಉಣ್ಣುವವ್ವ. ಸ್ವಾಮಿ ನಾನೊಬ್ಬ ನಿಮ್ಮೂರ ಮೀನುಗಾರ, ಸ್ವಾಮಿ ನಾನೊಬ್ಬ ನಿಮ್ಮೂರ ಮೀನುಗಾರ. ನನ್ನ ಮಗನು ಇವನೇ ಸೈ ಕರಿಯಣ್ಣ, ನನ್ನ ಮಗಳು ಇವಳೆ ಸೈ ಚಿಕ್ಕಮ್ಮ. ನನ್ನ ಮಗನು ಇವನೇ ಸೈ ಕರಿಯಣ್ಣ, ನನ್ನ ಮಗಳು ಇವಳೆ ಸೈ ಚಿಕ್ಕಮ್ಮ. ಒಂದು ಬಲೆ ಬೀಸ್ಕೊಂಡು ಒಂದು ಮೀನ ಹಿಡ್ಕೊಂಡು, ಒಂದು ಬಲೆ ಬೀಸ್ಕೊಂಡು

0: ಮೀನುಗಾರ ಸ್ವಾಮಿ, ನಾನೊಬ್ಬ ನಿಮ್ಮೂರ ಮೀನುಗಾರ. ಇದನ್ನ ಮೀನುಗಾರಿಕೆ ಈ ಬಲೆ ಬೀಸುವಾಗ ಸಾಮಾನ್ಯವಾಗಿ ಹಾಡುವಂತ ಹಾಡು.
1: ಕೇಳುವರೆ, ಇವತ್ತು ನಮ್ಮ ಜೊತೆಗೆ ಈಶ್ವರ ಕೆ ಮೊಗೇರವರು ಇದ್ದಾರೆ. ಇವರು ಮೂಲತಃ ಕೃಷಿಕರು, ಮೀನುಗಾರರು, ಜೊತೆಗೆ ಯುವ ಸಂಘಟನೆಯಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಂತವರು. ಹೇಳಿ ಈಗ ಈಶ್ವರ ಮೊಗೇರವರೇ, ನಿಮ್ಮ ಕುಟುಂಬವೇ ಈ ಪರಂಪರಾಗತವಾಗಿ ನೀವು ಮೀನುಗಾರರು, ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಂಥವರು. ಏನು ಈ ಮೀನುಗಾರಿಕೆಯ ಒಂದು ವಿಶೇಷತೆ, ನೀವು ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ?
0: ಮೊದಲು ನಮ್ಮ ಈ ಮೀನುಗಾರಿಕೆಯನ್ನ ಮೀನು ಸಮುದ್ರ ದಡದಲ್ಲಿ ಇದ್ದಂತ ಏನು ಮೀನುಗಾರರು ಇದ್ರು, ಅವರು ಈ ಮೀನುಗಾರಿಕೆಯನ್ನ ಗಾಳ ಹಾಕಿ ಮೀನನ್ನು ಹಿಡಿತಾ ಇದ್ರು. ಯಾವುದೇ ಬಲೆ ಆಗಲಿ, ದೋಣಿಗಳಾಗಲಿ, ನೆಟ್ಸ್ ಅವು ಯಾವು ಇಲ್ಲವಾಗಿತ್ತು. ಗಾಳ ಹಾಕಿ ಮೀನು ಹಿಡಿತಾ ಇರಬೇಕಿದ್ರೆ ತದನಂತರ ಏನ್ ಹೇಳ್ತಾರೆ, ಸೆಣಬಿನ ನುಗುಲಿಂದ, ಸೆಣಬು ಅಂತ ಹೇಳ್ತಾರೆ, ಅದರಿಂದ ನುಗುಲ್ ತೆಗೆದು ಅದನ್ನ ಕೈಯಿಂದ ನೇಯ್ದು ಬಲೆಯನ್ನಾಗಿ ಮಾಡಿ ತದನಂತರ ಅದನ್ನ ಮೀನುಗಾರಿಕೆಗೆ ದಡದಲ್ಲಿ ಮೀನಿಗೆ ಹಿಡಿಲಿಕ್ಕೆ ಉಪಯೋಗಿಸಿದ್ರು. ಅದರಿಂದ ಬರ್ತಾ ಬರ್ತಾ ಬಲೆಗಳು ಅದರಲ್ಲಿ ಸಣ್ಣದಾಗಿ ಇನ್ನು ದೊಡ್ಡ ಕಣ್ಣು, ದೊಡ್ಡ ಮೀನಿಗೆ ಯಾವುದು, ಸಣ್ಣ ಮೀನಿಗೆ ಯಾವುದು, ಈ ತರ ಬದಲಾವಣೆಗೆ ಆಗ್ತಾ ಬಂತು. ನಂತರ ಮರದಿಂದ ಈ ಸಣ್ಣ ಸಣ್ಣ ದೋಣಿಗಳು ಅನ್ನು ಪ್ರಾರಂಭ ಮಾಡಿ ಅದರಿಂದ ಕೈಯಿಂದ ನಾವು ಹೌದು ಕೈಯಿಂದ ನಾವು ಮರ್ಗಿ ಅಂತ ಹೇಳ್ತಾರೆ ಈ ಕಡೆ. ಈ ಒಳನಾಡು ಮೀನುಗಾರಿಕೆ ಎಲ್ಲ ಹೋದ್ರೆ ಅದು ತೆಪ್ಪ ಅಂತ ಹೇಳ್ತಾರೆ. ಈ ಕಡೆ ನಮ್ದು ಈ ಸಮುದ್ರ ಮೀನುಗಾರಿಕೆ ಮರಿಗೆ ಸಣ್ಣ ಪಾತಿ ದೋಣಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಕೈಯಿಂದ ಮರದಿಂದನೇ ಒಂದು ನಾವು ಈಗ ನಾರ್ಮಲಿ ಈ ಕಡೆ ಭಾಷೆಯಿಂದ ಹೇಳುದು ಹಲಕುವುದು ಅಂತ ಹೇಳ್ತಾರೆ. ಅದರಿಂದ ಹೋಗಿ ಸ್ವಲ್ಪ ದೂರ ದೂರ ಹೋಗಿ ಅದನ್ನ ಬಲೆಗೆ ಅದಕ್ಕೆ ಬೇಕಾದಂತ ಮೇಲೆ ಕೆಳಗೆ ಕಲ್ಲುಗಳು ಇವೆಲ್ಲ ಕಟ್ಟಬೇಕು. ಕಟ್ಟಿ ಅದನ್ನ ಸಮುದ್ರದಲ್ಲಿ ಇಟ್ಟು ಒಂದು 10 ನಿಮಿಷನೋ 15 ನಿಮಿಷನ ಬಿಟ್ಟು ಕಡೆಗೆ ಅದನ್ನ

ಸ್ವಾಮಿ ನಾನೊಬ್ಬ ನೀ ಅದನ್ನ ಬಲೆಗೆ ಅದಕ್ಕೆ ಬೇಕಾದಂತ ಮೇಲೆ ಕೆಳಗೆ ಕಲ್ಲುಗಳು ಇವೆಲ್ಲ ಕಟ್ಟಬೇಕು. ಕಟ್ಟಿ ಅದನ್ನ ಸಮುದ್ರದಲ್ಲಿ ಇಟ್ಟು ಒಂದು 10 ನಿಮಿಷನೋ 15 ನಿಮಿಷನ ಬಿಟ್ಟು ಕಡೆಗೆ ಅದನ್ನ ಎಳಿತಾರೆ. ತದನಂತರ

0: ಬರ್ತಾ ಬರ್ತಾ ಬರ್ತಾ ಗುಂಪಾಗಿ ಹೋಗುವಂತ ದೋಣಿಗಳದು, ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ, ದೊಡ್ಡ ಸೈಜ್ ಅಲ್ಲಿ ಗುಂಪಾಗಿ ಹೋಗುವಂತ ಬಂದಾಗ ಇನ್ನೂ ಸ್ವಲ್ಪ ಇದು. ಹೌದು, ನಂತರ ಬದಲಾದ ವ್ಯವಸ್ಥೆಯಲ್ಲಿ ಸಣ್ಣ ಮೋಟರ್ಗಳು ಬಂದವು, ಮೋಟರ್ಗಳು ಬಂದು ಇನ್ನೂ ಹೆಚ್ಚೆಚ್ಚು ದೂರಗಳು ಅದು. ತದನಂತರ ಇನ್ನೂ ಬದಲಾದ ವ್ಯವಸ್ಥೆ, ದೊಡ್ಡ ದೊಡ್ಡ ಬೋಟ್ಗಳು ಬಂದು ಈಗ ಇನ್ನೂ ದೊಡ್ಡ ದೊಡ್ಡ ಬೋಟ್ಗಳು ಬದಲಾದ ವ್ಯವಸ್ಥೆಯಲ್ಲಿ ಈಗ ಮೀನುಗಾರರು ಮೀನುಗಾರಿಕೆಯನ್ನ ಮಾಡುವುದಕ್ಕಿಂತ ಎಲ್ಲರೂ ಮೀನುಗಾರಿಕೆ ಮಾಡ್ತಾರೆ. ಮೊದಲು ಮೀನುಗಾರರಷ್ಟೇ ಮೀನುಗಾರಿಕೆಯನ್ನು ಮಾಡ್ತಿದ್ರು. ಅದಕ್ಕೆ ಮೀನುಗಾರಿಕೆ ಮಾಡ್ಬೇಕಂದ್ರೆ ಹೇಳ್ರಿ, ಮೊದಲು ಈಜು ಬರದೆ ಸಮುದ್ರಕ್ಕೆ ಇಳಿತಾ ಇರಲಿಲ್ಲ. ಒಂದು ಕಾಲದಲ್ಲಿ ಈಜು ಬಂದ್ರೆ ಮಾತ್ರ ಸಮುದ್ರಕ್ಕೆ ಇಳಿತಾ ಇದ್ರು. ಮತ್ತೆ ಅದಕ್ಕೆ ಮೀನುಗಾರಿಕೆ ಸ್ವಲ್ಪ ಅದನ್ನ ಪರಿಪೂರ್ಣತೆಯನ್ನು ತಿಳ್ಕೊಂಡಿರ್ಬೇಕು. ಯಾವ ಸಮಯದಲ್ಲಿ ಇಳಿಬೇಕು, ತುಪ್ಪನಾದ್ರೆ ಹೋಗ್ಬೇಕು ಬೇಡುವ, ತುಪ್ಪನಾದ್ರೆ ಯಾವ ರೀತಿಯಲ್ಲಿ ಜಾಗೃತಿ ಆಗಿರ್ಬೇಕು. ನಮ್ಗೆ ಮುಗಿಲಿಂದ ಮುಗಿಲಾದ ಮುಗಿಲ್ ಅಂತ ಹೇಳ್ತಾರೆ, ಆಕಾಶದಲ್ಲಿ ಮುಗಿಲಾದ್ರೆ ತುಪಾನದ ಮುನ್ಸೂಚನೆಗಳನ್ನ ಅವರೇ ನಿರ್ಧಾರ ಮಾಡ್ಕೊಡ್ತಿದ್ರು. ಮೀಗಲು ಮುಗಿಲಾಗದೆ ಸ್ವಲ್ಪ ಹೋಗುದು ಬೇಡ ಇವತ್ತೇ, ಆ ರೀತಿಯಾದಂತ ಆ ಮುಗಿಲಾದ್ರೆ ಅವ್ರು ಗೊತ್ತಾಗ್ಬಿಡ್ತಿತ್ತು ಮೀನುಗಾರಿಕೆ ಹೋಗ್ಬಾರ್ದು ಇವತ್ತಂತೆ. ಈಗ ಬದಲಾದ ವ್ಯವಸ್ಥೆಯಲ್ಲಿ GPS, ಫಿಶ್ ಫೈಂಡರ್ ಈ ತರ ವೈರ್ಲೆಸ್ ಅವತ್ತೇನು ಇರಲಿಲ್ಲ. ಆ ಮುಗಿಲಿನ ಆಧಾರದ ಮೇಲೆ ಈ ನಮ್ಮ ಹೊರಗೆ ಹೋದ್ರೆ ಬರುವ ದಾರಿ ಕೂಡ ಈ ಕಡೆ ಇರುವಂತ ಗುಡ್ಡಗಾಡುಗಳ ಆಧಾರದ ಮೇಲೆ ಬಂದ್ಬಿಡ್ತಿದ್ರು. ಈಗ ಮಿಷನರಿ ವ್ಯವಸ್ಥೆಗಳಾಗಿದೆ, ಅವತ್ತೇನು ಕೂರಲ್ಲ. ನಮ್ಮ ಪೂರ್ವಜರು ಅಷ್ಟೊಂದು ಹೇಳ್ಕೊಡ್ತಿದ್ರು, ನಮಗೂ ಕೂಡ ನಾ ಹೇಳ್ಕೊಟ್ಟಿದ್ದುಂಟು. ಹೋಗ್ಬೇಕಿದ್ರೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಬರುವಾಗ ಏನೂ ಕಾಣದೇ ಇದ್ರೆ ಈ ಹೊಗಡ ಅಂತ ಹೇಳ್ತಾರೆ, ಊರೇ ಕಾಣ್ತಾ ಇರಲಿಲ್ಲ ಆವಾಗ. ಹೌದು, ಬಗೆಟ ಅವತ್ತು ತುಂಬಿಕೊಂಡ್ರೆ ನೀವು ಯಾವ ಮೇಲೆ ತಾರಕಿಗಳನ್ನ ರಾತ್ರಿ ಟೈಮ್ದಲ್ಲಿ ತಾರಕಿಗಳನ್ನ ನೋಡಿ ಅದೇ ಆಧಾರದ ಮೇಲೆ ಈ ಮೂರು ನಾಲ್ಕು ತಾರಕಿ ಗುಂಪು ಆ ಆಧಾರದ ಮೇಲೆ ಬರುದು. ಕಡೆ ದೂರದಲ್ಲಿದ್ರೆ ಈ ತೆರೆಗಳಿರ್ತದೆ, ತೆರೆಗಳು ಓಡ್ ಬಂದ್ರೆ ಅದೇ ಆಧಾರದ ಮೇಲೆ ಹೊರಗೆ ಹೋಗ್ಬೇಕು, ಕರೆಗೆ ಹೋಗ್ಬೇಕು. ಈ ತರ ಎಲ್ಲ ವ್ಯವಸ್ಥೆ ಮೀನುಗಾರದು.
1: ಈಗ ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ಸಾಕಷ್ಟು ಸುಧಾರಣೆಗಳಾದ್ರು, ಮೋಟಾರ್ ಬೋಟ್ಗಳು ಬಂದು, ಪರ್ಷಿಯನ್ ಬೋಟ್ಗಳು ಬಂದು, ಬೇರೆ ಬೇರೆ ಬೋಟ್ಗಳೆಲ್ಲ ಬಂದವು. ಮೀನುಗಾರರ ಎದುರಿಸುವಂತಹ ಒಂದು ಸವಾಲುಗಳು ಏನೇನು, ಮೀನುಗಾರಿಕೆ ಹೋದ ಸಂದರ್ಭದಲ್ಲಿ ಏನೇನು ಸವಾಲುಗಳು ಎದುರಾಗ್ತವೆ?
0: ಮೊದಲನೇದಾಗಿ ಸರ್, ಭೂಮಿಯ ಮೇಲೆ ಮೀನುಗಾರರು ಏನೇ ಸಣ್ಣ ಪುಟ್ಟ ದ್ವೇಷ ವೈಮನಸ್ಸುಗಳಿದ್ರು, ಸಮುದ್ರಕ್ಕೆ ಹೋದ್ರೆ ಯಾವುದೇ ಮೀನುಗಾರರಿಗೆ ದ್ವೇಷ ಅಸೂಯೆ ಅನ್ನುವಂಥದ್ದು ಮರೆತು ಬಿಡ್ತಾರೆ ಸರ್. ಎಂಥ ಸಂದರ್ಭದಾಗಾದ್ರೂ ರಕ್ಷಣೆಗೆ ಮುಂದಾಗ್ತಾರೆ. ಇದು ಮೊದಲು ಮೀನುಗಾರರಿಗಿರೋದು. ಮೀನು ಹಿಡಿಯೋದು, ಹೌದು, ಮೀನು ಹಿಡಿಯೋದು ಕಡೆಗೆ ಮೊದಲು ನಾವು ಹೋಗು ದಾರಿಯಲ್ಲಿ ತುಂಬಾ ಅಪಾಯ ಇರುವಂತ ಇದ ಸಂದರ್ಭ ಎಲ್ಲ ಇರುತ್ತೆ ಮೀನುಗಾರಿಕೆ ಹೋಗುವಾಗ. ಅವತ್ತೆಲ್ಲರೂ ಒಗ್ಗಟ್ಟಾಗಿ ಮಾತಾಡ್ಕೊಂತ ಇದ್ರೆ ಹೋಗುವಾಗ ಮೊದಲು ನಾವು ದಂಡೆ ಅಂತ ಹೇಳ್ತೇವೆ, ಅಲ್ಲಿಂದ ಶುರು ಮಾಡ್ತಾರೆ ಸರ್. ಹೋಗು ದಾರಿಯಿಂದ ಯಾರೇ ಇರಲಿ ಸರ್, ಯಾವುದೇ ಎಷ್ಟೇ ದ್ವೇಷ ಇದ್ರು ಮಾಡ್ರು ಸಮುದ್ರಕ್ಕೆ ಇಳಿದ ಮೇಲೆ ಇಳಿದು ಬರುವ ತನಕ ಗುಂಪಾಗಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬರೋದು ಅದು ದೊಡ್ಡ ಮೀನುಗಾರರ ಒಂದು ಮನಸ್ಸು, ಗಟ್ಟಿ ಮನಸ್ಸು. ನಂತರದಲ್ಲಿ ಹೊರಗೆ ಹೋದ್ರ ಮೇಲೆ ಮೀನು ಹಿಡಿದು ಮೀನು ತರೋದು, ಅಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅಲ್ಲಿ ಅವರನ್ನ ರಕ್ಷಣೆ ಮಾಡುವುದು. ಮೀನುಗಾರಿಕೆಗೂ ರಕ್ಷಣೆ ಮಾಡುವುದು ಇರುತ್ತೆ ಸರ್. ಬಲೆ ಹಾಕ್ತೇವೆ, ಬಲೆ ಹಾಕಿ ವ್ಯವಸ್ಥೆ ಸರಿ ಇರುವುದಿಲ್ಲ ಸರ್. ಏನೋ ತುಪ್ಪನಾಗ್ತದೆ, ಅಲ್ಲಿ ತೊಂದರೆಗಳ ಅನುಭವಿಸ್ತಾರೆ, ಆವತ್ತು ಯಾರೂ ಬಿಟ್ಟು ಬರುವುದಿಲ್ಲ. ಅಷ್ಟೊಂದು ಮನಸ್ಸು ಮೀನುಗಾರದು.
1: ಈಗ ತುಫಾನ್ ಬಗ್ಗೆ ಹೇಳಿದ್ರೆ ಅದಲ್ಲದೆ ಬೇರೆ ಏನೇನು ಸವಾಲುಗಳು ಎದುರಾಗ್ತವೆ ಸಮುದ್ರದ ಒಂದ್ಸರಿ ಹೋದ್ಮೇಲೆ?
0: ಸಮುದ್ರದಲ್ಲಿ ಈಗ ಬಹಳಷ್ಟು ಹೊರಗೆ ಹೋಗ್ತಾರೆ, ನಮ್ದು ದೊಡ್ಡ ದೊಡ್ಡ ಹಡಗುಗಳು ತಿರುಗಾಡ್ತಾ ಇರ್ತವೆ. ಆವಾಗ ಅದನ್ನ ಜಾಗೃತಿ ಮಾಡ್ಕೊಳ್ಳುವುದು, ಯಾವಾಗೂ ಜಾಗೃತಿಯನ್ನ ತಪ್ಪಲೇಬಾರದು. ದೊಡ್ಡ ಈ ಏನು ಇಂಜನ್ ದೊಡ್ಡ ದೊಡ್ಡ ಬೋಟ್ಗಳು ಹೋಗುವಾಗ ಸಣ್ಣ ಸಣ್ಣ ಪಾತಿ ದೋಣಿಗಳಿರ್ತವೆ, ಅವರನ್ನ ರಕ್ಷಣೆ ಮಾಡಬೇಕು. ಅದಕ್ಕೆ ಜಾಗೃತಿ ಆಗಿರ್ಬೇಕು ಮುಂದೆ. ಮತ್ತೆ ಬೋಟ್ ಡ್ರೈವಿಂಗ್ ಮಾಡುವಾಗ ಅಲ್ಲೆಲ್ಲ ಜನ ನಿಂತ್ಕೊಂಡು ಯಾವತ್ತು ಜಾಗೃತಿ ಅಂತ ಬರೋದು, ಅದೇ ದೊಡ್ಡ ಸವಾಲು. ಹೋಗುವಾಗ ಬರುವಾಗ ಸಮುದ್ರದಲ್ಲಿ ಸಣ್ಣ ಪುಟ್ಟ ದೋಣಿಗಳಿರ್ತವೆ, ನಮಗೂ ಕೂಡ ದೊಡ್ಡ ದೊಡ್ಡ ಹಡಗುಗಳು ಬರುವಂಥದ್ದು ಇರ್ತವೆ. ರಾತ್ರಿ ಹಗಲು ಅವೆಲ್ಲ ಬಹಳ ದೊಡ್ಡ ಸವಾಲು. ಮತ್ತೆ ಅದಲ್ಲದೆ ಜನರನ್ನ ಈ ಒಂದೊಂದು ಬೋಟಲ್ಲಿ ಕೆಲವೊಂದು ಬೋಟಲ್ಲಿ 10 ಜನ ಇರುವಂತ ಬೋಟ್ ಉಂಟು, ಪರ್ಷಿಯನ್ ಬೋಟ್ ಅಂತ ಇತ್ತು, ಅದಕ್ಕೆ ಅದರಲ್ಲಿ ಸಣ್ಣ 30 ಜನ ಇರ್ತಾರೆ. ಅವರೆಲ್ಲ ಜಾಗೃತಿ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ಮೀನುಗಾರರಿಗೊಂದು ದೊಡ್ಡ ಸವಾಲು.
1: ಈಗ ಕರಾವಳಿಯ ತೀರದಲ್ಲಿ ಒಂದು 100 ಮೀಟರ್ 200 ಮೀಟರ್ ಅಥವಾ ಒಳಗಡೆ ಹೋಗಿ ಮೀನುಗಾರಿಕೆ ಮಾಡುವಂತಹದ್ದು, ಮತ್ತು ಆಳ ಸಮುದ್ರ 5 ಕಿಲೋಮೀಟರ್ 10 ಕಿಲೋಮೀಟರ್ ಮುಂದಕ್ಕೆ ಹೋಗಿ ಮೀನುಗಾರಿಕೆ ಮಾಡುವಂತಹದ್ದು, ಮೀನಿನ ಇಳುವರಿಯಲ್ಲಿ ತಳಿ ವೈವಿಧ್ಯತೆಯಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾಗ?
0: ಹೌದು ಸರ್, ಖಂಡಿತ ಉಂಟು. ಅದರಲ್ಲಿ ಈಗ ಪಾತಿ ದೋಣಿ ಅಂತೇಳಿ ಇಲ್ಲಿ ಕರೆಯಲ್ಲಿ ಕೈಯಿಂದ ಕೈಗಾರಿಕೆ ಮೀನುಗಾರಿಕೆ ಮಾಡುವವರಿಗೆ ಅವ್ರಿಗೇನು ಒಂದು 100-200 ಮೀಟರ್ ಹೋಗ್ಬೋದು, ನನಗೆ ಅಷ್ಟು ಅಂದಾಜಿಲ್ಲ. 100-200 ಮೀಟರ್ ಒಂದು ಹೋದ್ರೆ ಒಂದು ಕಣ್ಣಳತೆಯಲ್ಲೇ ಇರ್ತಾರೆ, ಒಂದು 1/2 ಗಂಟೆ 3/4 ಒಂದು

0: ದಾರಿಯಲ್ಲಿ ಹೋಗ್ತಾರೆ. ಅಲ್ಲಿ ಸಿಗುವಂತೆ ಮೇಲೆ ಬೇರೆ, ಇನ್ನು ಹೊರಗೋದ್ರೆ ಅಲ್ಲಿ ಸಿಗುವಂತೆ ಮೇಲೆ ಬೇರೆ, ಇನ್ನೂ ಹೊರಗೆ ಹೋಗ್ತಾರೆ ಡೀಪು, ಅಲ್ಲಿ ಸಿಗುವಂತೆ ಮೇಲೆ ಬೇರೆ. ಹಾಗಾಗಿ ಅಲ್ಲ, ಆಯಾ ಗ್ರೌಂಡ್ ಅಲ್ಲಿ ಆಯಾ ಡೀಪ್ ಡೀಪ್ ಹೋದಾಗ ಮೀನುಗಳು ಬದಲಾವಣೆ ಆಗ್ತದೆ.
1: ಒಂದು ದಿವಸದಲ್ಲಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರುವುದಕ್ಕೂ, ಒಂದು ವಾರ ಹೋಗುವುದಕ್ಕೂ ತಯಾರಿಯಲ್ಲಿ ಏನು ವ್ಯತ್ಯಾಸ ಇರ್ತದೆ?
0: ಒಂದು ದಿನದಲ್ಲಿ ಹೋಗಲಿ ಪಾತಿ ದೋಣಿ ಅವರಲ್ಲಿ ಹೋಗುವಲ್ಲಿ ಅದು ಸಣ್ಣ ಇಂಜನು, ಜನ ಕಡಿಮೆ ಇರ್ತಾರೆ, ಕೈಗಾರಿಕೆ ಮೀನುಗಾರಿಕೆ ಆಗಿರ್ತದೆ, ಅವು ಅಷ್ಟು ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳೆಲ್ಲ ಕಡಿಮೆ ಇರ್ತದೆ ಅದರಲ್ಲಿ. ಈಗ ಒಂದು ದಿನಕ್ಕಿಂತ ಮೇಲೆ ಇರುವಂತ ಎಲ್ಲ ಬೋಟ್ಗಳು 10 ದಿವಸ, ಅದರಲ್ಲಿ ಡೀಸೆಲ್ಸ್ಗಳಷ್ಟೇ ಇರಬೇಕು, ಕೆಳಗೆ ನೀರುಗಳು ಬೇಕು, ಮತ್ತೆ ಬಲೆಗಳು, ಆಹಾರ ಬೇಕು, ಜೊತೆಗೆ ಸಿಕ್ಕಿದ ಮೀನನ್ನ ಸರಿಯಾಗಿಟ್ಕೊಳ್ಳಿಕ್ಕೆ ಐಸ್ಗಳು ಬೇಕು. ಆ ಐಸ್ಗಳನ್ನ ಇಲ್ಲಿ ಅದಕ್ಕೆ ಪಿಸ್ಕೊಳ್ಳೆಲ್ಲ ಇರುತ್ತೆ ಬೋಟ್ಗಳಲ್ಲಿ, ಅಷ್ಟು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ಇಲ್ದಿದ್ರೆ ಡೀಪ್ ಆಗಿ ಹೋಗುವಂತದ್ದು 8-10 ದಿವಸ ಮಾಡಲಿಕ್ಕೆ ಕಷ್ಟ ಆಗ್ತದೆ.
1: ಈಗ ಆರೋಗ್ಯ ಸಮಸ್ಯೆ ಏನಾದರೂ ಬರ್ತದೆ ಹೋದ ಸಂದರ್ಭದಲ್ಲಿ?
0: ಆರೋಗ್ಯ ಸಮಸ್ಯೆ ಬರ್ತದೆ, ಅದಕ್ಕೆ ಪೂರ್ವ ತಯಾರಿಯಾಗಿ ಮೆಡಿಸಿನ್ಗಳನ್ನು ಇಟ್ಕೊಳ್ತಾರೆ. ಎಲ್ಲಾದರೂ ಪೆಟ್ಟಾದ್ರೆ, ಮತ್ತೆ ಎಲ್ಲಾದರೂ ಜ್ವರ ಬಂದ್ರೆ

0: ಕಟ್ಟಬೇಕು, ಆ ಐಸ್ ಗಳನ್ನ ಇಲ್ಲಿ ಅದಕ್ಕೆ ಪಿಸ್ಕೊಂಡ್ ಎಲ್ಲ ಇರುತ್ತೆ ಬೋಟ್ಗಳಲ್ಲಿ ಅಷ್ಟು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆ ಇಲ್ದಿದ್ರೆ ಡೀಪ್ ಆಗಿ ಹೋಗುವಂತದ್ದು 8-10 ದಿವಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ.
1: ಈಗ ಆರೋಗ್ಯ ಸಮಸ್ಯೆ ಏನಾದ್ರೂ ಬರ್ತದೆ ಹೋದ ಸಂದರ್ಭದಲ್ಲಿ?
0: ಆರೋಗ್ಯ ಸಮಸ್ಯೆ ಬರ್ತದೆ, ಅದಕ್ಕೆ ಪೂರ್ವ ತಯಾರಿಯಾಗಿ ಮೆಡಿಸಿನ್ ಗಳನ್ನ ಇಟ್ಕೊಳ್ತಾರೆ. ಎಲ್ಲಾದ್ರೂ ಪೆಟ್ಟಾದ್ರೆ ಮತ್ತೆ ಎಲ್ಲಾದ್ರೂ ಜ್ವರ ಬಂದ್ರೆ ಪ್ರಥಮ ಚಿಕಿತ್ಸೆಗಾಗಿ ಇಟ್ಕೊಳ್ತಾರೆ ಮೆಡಿಸಿನ್ಸ್ ಬಾಕ್ಸ್ ಗಳನ್ನು.
1: ಈಗ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಮೀನುಗಾರಿಕೆಯನ್ನು ಇತ್ತೀಚಿನ ವರ್ಷದಲ್ಲಿ ಹೇಗೆ ಮಾಡಲಾಗ್ತದೆ? ಅಂದ್ರೆ ಈಗ ಸ್ಯಾಟಲೈಟ್ ಆಗ್ಬಹುದು ಅಥವಾ ನಿಮ್ಮ ಮೊಬೈಲ್ ಆಗ್ಬಹುದು, ಬೇರೆ ಬೇರೆ ಸಿಗ್ನಲ್ ಅನ್ನ ಬಳಸಿಕೊಂಡು ಹೇಗೆ ಮೀನುಗಾರಿಕೆ ಮಾಡುದು?
0: ಈಗ ನಾವು ಹೋಗುವಾಗ GPS ಆಧಾರದ ಹೋಗ್ತೇವೆ, ಬಹಳ ಡೀಪ್ ಹೋಗ್ತಾರೆ,
1: ಇಷ್ಟು ಮೀಟರ್.
0: ಹೌದು, ಸಿಗ್ನಲ್ ಸಿಗ್ತದೆ. ಅದಕ್ಕೆ ಒಬ್ರಿಗೊಬ್ರು ಬೋಟ್ ಗೆ ಕಾಂಟ್ಯಾಕ್ಟ್ ವೈರ್ಲೆಸ್ ಗಳು ಇರ್ತದೆ, ಫಿಶ್ ಫೈಂಡರ್ ಗಳು ಇರ್ತದೆ ಮೀನನ್ನ ಇದ್ ಮಾಡ್ಲಿಕ್ಕೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಈ GPS ಇರುವುದ್ರಿಂದ ಬಹಳ ಲಾಂಗ್ ಹೋಗ್ತೇವಲ್ಲ, ಅದು ಈ ಕಡೆ ಸೌತ್, ನಾರ್ತ್, ಈಸ್ಟ್, ವೆಸ್ಟ್ ಇದು ಹೋಗ್ಲಿಕ್ಕೆ ಅವು ಬಹಳ ಉಪಕಾರ ಆಗ್ತದೆ. ಡೀಪ್ ಗಳೆಲ್ಲ ಹೋದಾಗ ವೈರ್ಲೆಸ್ ಗಳು ಇರುವುದ್ರಿಂದ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ತೇವೆ. ಆ ಕಾಂಟ್ಯಾಕ್ಟ್ ಮಾಡಿ ಮೀನ್ ನಿಮಗೆ ಸಿಗ್ತಾ, ನಮಗೆ ಸಿಗ್ಲಿಲ್ಲ, ನಮಗೆ ಸಿಕ್ಕಿದ್ರೆ ಇಲ್ಲ ಬನ್ನಿ ಅನ್ನುವಂತ ಕರೆಯುವುದು, ಅವ್ರಿಗೆ ಸಿಕ್ಕಿದ್ರೆ ಇಲ್ಲ ಈ ಗ್ರೌಂಡ್ ಅಲ್ಲಿ ಮೀನ್ ಸಿಕ್ಕಿದೆ ನೀವು ಇಲ್ಲಿ ಬನ್ನಿ ಅಂತ ಹೇಳುದು. ಈ ತಂತ್ರಜ್ಞಾನ ಇದರಿಂದ ತುಂಬಾ ಉಪಕಾರ ಆಗ್ತದೆ.
1: ಈಗ ಎಕ್ಸಾಕ್ಟ್ ಲೊಕೇಶನ್ ಅನ್ನ ಹೇಗೆ ಹೇಳ್ತೀರಿ ಇನ್ನೊಬ್ಬರಿಗೆ, ಈಗ ಇನ್ನೊಂದು ಬೋಟ್ ಅಲ್ಲಿ ಇರುವವರಿಗೆ
0: ಹೇಳ್ತಾರೆ? ಸರ್, ಈಗ ಉದಾಹರಣೆ ಭಟ್ಕಳಲ್ಲಿ, ಭಟ್ಕಳ ಸರ್ತ್ ಬಂದಾಗ ಸುಮಾರು 45 ಪೊಸಿಷನ್ ಅಂತ ಹೇಳಿ ಕಂಡು ಹೇಳ್ತೇವೆ. ಅದರಲ್ಲಿ ಪಾಯಿಂಟ್ ಗಳು ಬರ್ತದೆ ಸರ್. ಈಗ ಗಂಗೊಳ್ಳಿಗೆ ಹೋದ್ರೆ ಇನ್ನು ಕಡಿಮೆ ಆಗ್ತದೆ, ಮೋಸ್ಟ್ಲಿ ನನ್ಗೆ ಅಷ್ಟು ಐಡಿಯಾ ಇಲ್ಲ, 35. ಈಗ ಇನ್ನು ಆಚೆ ಹೋದ್ರೆ ಇನ್ನು 30. ಮಂಗಳೂರಿಗೆ ಹೋದ್ರೆ 28. ಈಗ ಕಡಿಮೆ ಆಗ್ತಾ ಹೋಗ್ತದೆ. ಈ ಕಡೆ ನಾವು ನಾರ್ತ್ ಹೋದಾಗ ಜಾಸ್ತಿ ಆಗ್ತಾ
1: ಹೋಗ್ತದೆ.
0: ಉದಾಹರಣೆಗೆ ಪೊಸಿಷನ್ ನಾಟಿಕಲ್ ಮೈಲ್ ಇನ್ನು ಡೀಪ್ ಆಗ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋದಾಗ ಕಡಿಮೆ ಆಗ್ತಾ ಬರ್ತದೆ. ಈಗ ಉದಾಹರಣೆಗೆ 16 degrees ಅಂತ ಹೇಳ್ತೇವೆ, ಸಾಧಾರಣ ರತ್ನಗಿರಿ ಆ ಕಡೆ ಆಗ್ತದೆ.
1: ಸೂಚನೆ ಉಪಯೋಗಿಸಿಕೊಂಡು ಆಮೇಲೆ ಈಗ ಮಳೆಗಾಲದ ಆರಂಭದ 2 ತಿಂಗಳು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆ ಒಂದು ಪರ್ಷಿಯನ್ ಬೋಟ್ ಆಗ್ಬಹುದು ಅಥವಾ ಮೋಟರ್ ಚಾಲಿತ ಬೋಟ್ಗಳಲ್ಲಿ ಮೀನುಗಾರಿಕೆಯನ್ನ ಮಾಡಬಾರದು, ಒಂದು ನಿಷೇಧ ಬೇಕು ಅಂತ ಹೇಳಿ, ಇದರ ಒಂದು ಪ್ರಾಮುಖ್ಯತೆ ಏನು ಮೀನುಗಾರರಾಗಿ ನಿಮ್ಗೆ ಏನಿಸ್ತದೆ?
0: ನಾವು ಈ ಸದ್ಯನೆ ನಾವು 2-3 ವರ್ಷ ಆಯ್ತು ನಮ್ದು ಮೀನುಗಾರಿಕೆ ವಿಶ್ವವಿದ್ಯಾಲಯ ಮಂಗಳೂರದಲ್ಲಿ ಅವ್ರ ಹತ್ರ ತುಂಬಾ ಡಿಸ್ಕಸ್ ನಡೀತಾ ಉಂಟು ಮೀನುಗಾರರು. ಇದು 3 ತಿಂಗಳ ಕಂಪ್ಲೀಟ್ ಬಂದ್ ಆಗ್ಬೇಕು ಅಂತ. ಮೀನು ಉತ್ಪತ್ತಿಗೆ ತುಂಬಾ
1: 2 ತಿಂಗಳಿದೆ,
0: 61 ದಿನ ಇದೆ ಈಗ, ಅದು 90 ದಿನಕ್ಕೆ ಆಗ್ಬೇಕು ಅಂತೇಳಿ. ಮೊದಲು ಪೂರ್ವಜರ ಕಾಲದಲ್ಲೆಲ್ಲ 90 ದಿನಗಳೇ ಇದ್ದವು. ಅವತ್ತು ಮೀನುಗಾರಿಕೆ ಬಹಳ ಚೆನ್ನಾಗಿ ಆಗ್ತಿತ್ತು, ಜೊತೆಗೆ ಮೀನಿನ ಸೈಜ್ಗಳೆಲ್ಲ ಚೆನ್ನಾಗಿರ್ತಿತ್ತು. ಈಗ ಮೀನುಗಾರಿಕೆ 61 ದಿನ ತಂದ್ರಿಂದ ಸಣ್ಣ ಸಣ್ಣ ಮೀನುಗಳು ಜಾಸ್ತಿ, ಮತ್ತೆ ಮರಿ ಮೀನುಗಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ಮೀನುಗಾರರು ತುಂಬಾ ಆರೋಪಗಳು ಉಂಟು, 90 ದಿನದಿಂದ 61 ದಿನಕ್ಕೆ ತಂದದ್ದು. ಜೊತೆಗೆ ನಮ್ಗೆ ಈ ದೊಡ್ಡ ನೋವೇನಂದ್ರೆ 90 ದಿನ ಇದ್ದದನ್ನ 61 ದಿನ ತಂದದ್ದು, ಇಡೀ ಮೀನುಗಾರರಲ್ಲಿ ಬೇಸರ ಉಂಟು ಅಂತ ಕೇಳಿದ್ರು. ಯಾವುದೇ ಮೀನುಗಾರರನ್ನು ಕೇಳದೆ ಅವತ್ತು ಮಾಡಿದ್ರು ಅಂತೇಳಿ ಇದ್ರ ಬಗ್ಗೆ ತುಂಬಾ ಹೋರಾಟ ನಡೀತಾ ಉಂಟು. ಮೊದಲಿದ ಹಾಗೆ 90 ದಿನ ಕಂಪ್ಲೀಟ್ ಬಂದ್ ಆಗ್ಬೇಕು, ಮೀನು ಉತ್ಪತ್ತಿ ಜಾಸ್ತಿ ಆಗ್ತದೆ. ಮತ್ತು ಕರೋನಾ ಸಂದರ್ಭದಲ್ಲಿ ಇದಕ್ಕೊಂದು ಉದಾಹರಣೆ ಕೊಟ್ರು. ಯಾಕೆ ಕೇಳಿದ್ರೆ ಕರೋನಾದಲ್ಲಿ ಮಾರ್ಚ್ ಅಲ್ಲೇ ಬಂದ್ ಮಾಡಿಬಿಟ್ರು ಮೀನುಗಾರಿಕೆಯನ್ನ. ಬಂದ್ ಮಾಡೋದ್ರಿಂದ ಮೇ, ಜೂನ್, ಜುಲೈ ತನಕ ಬಂದ್ ಆಯ್ತು, ಆಗಸ್ಟ್ ಅಲ್ಲಿ ಓಪನ್ ಆಯ್ತು. ಸುಮಾರು 3-4 ತಿಂಗಳ ಬಂದ್ ಆದ್ರಿಂದ ಆವತ್ತು ಹೈಯೆಸ್ಟ್ ಮೀನುಗಾರಿಕೆ ಅದು. ಜೊತೆಗೆ ಮೀನಿನ ಸೈಜ್ಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಆಗ್ಬಂತು. ಮೀನ್ ಸೈಜ್ ಸಣ್ಣ ಬಂಗಡೆ ಅಂತ ಹೇಳ್ತಾರೆ ನಾವು, ಸಣ್ಣದಲ್ಲ, ದೊಡ್ಡ ದೊಡ್ಡ ಬಂಗಡೆಗಳೇ ಸಿಕ್ಬಿಟ್ರು. ಆ ರಜೆ ಇರೋದ್ರಿಂದ ಮೀನುಗಾರಿಕೆ ಮಾಡದೇ ಇರೋದ್ರಿಂದ ಮೀನು ಸಂತತಿ ಜಾಸ್ತಿ ಆಗಿ.
1: ಸರ್, ಈಗ ಹಾ ಮೀನುಗಳನ್ನ ಒಂದ್ಸರಿ ನೀವು ಸಂಗ್ರಹಿಸಿ, ಬಲೆಯಲ್ಲಿ ಸಂಗ್ರಹಿಸಿದ ನಂತರ ಮುಂದಿನ ಹಂತ ಏನು? ಅದನ್ನ ವಿಂಗಡಣೆ ಮಾಡುವಂತಹದ್ದಾಗ್ಬೋದು ಅಥವಾ ಒಂದು ಕೋಲ್ಡ್ ಸ್ಟೋರೇಜ್ ನಲ್ಲಿ ಶೇಖರಣೆ ಮಾಡುವಂತಹದ್ದಾಗ್ಬೋದು, ಮಾರಾಟದ ವ್ಯವಸ್ಥೆ ಆಗ್ಬೋದು, ಈ ಬಗ್ಗೆ ಹೇಳಿ.
0: ಮೀನನ್ನ ಹಿಡಿದು ಕೂಡಲೇ ಮೀನನ್ನ ತೆಗೆದು ಬೋಟಿಗೆ ಒಳಗೆ ಹಾಕೊಳ್ತಾರೆ, ಅದನ್ನ ಕಡೆಗೆ ಡಿವೈಡ್ ಮಾಡ್ತಾರೆ. ಅಲ್ಲಿ ಬಂಗಡೆ ಬೇರೆ ಬೇರೆ ಬೇರೆ ರೀತಿ ಮೀನು
1: ಇರ್ತದೆ.
0: ಹೌದು, ಸುಮಾರು ತುಂಬಾ ವೆರೈಟಿ ಮೀನುಗಳು ಸಿಗ್ತದೆ. ಕೆಲವೊಂದು ಸಾರಿಗೆ ಒಂದೇ ತರ ಮೀನು ಸಿಗ್ಬಿಡುತ್ತೆ, ಅದು ಸಿಕ್ಕಿದ ಕೂಡಲೇ ಬೋಟಿಗೆ ಹಾಕಿ ನಂತರ ಅದನ್ನ ತೊಳೆದು ಆಯಾ ಬಾಕ್ಸಿಗೆ ಹಾಕಿ ಅದಕ್ಕೆ ಐಸ್ ಮಾಡಿ ಫಿಸ್ಕೋಲ್ಡ್ ಅಲ್ಲಿ ಇಡ್ತಾರೆ.
1: ಎಲ್ಲವೂ ಕೂಡ ಬೋಟಲ್ಲಿ ಆಗುವಂತದ್ದು ಕೆಳಗೆ ಬಂದ ಮೇಲೆ
0: ಎಲ್ಲ ಮೇಲ್ ಬಲೆಯಿಂದ ಮೇಲ್ ತಂದು ಬೋಟಿಗೆ ಹಾಕಿದ ಕೂಡಲೇ ತೊಳೆದು ಅದು ಬಾಕ್ಸ್ ಅಲ್ಲಿ ಹಾಕಿ ಎಷ್ಟು ಕೆಳಗೆ ಹಿಡಿಲಿಕ್ಕೆ ಆಗ್ತದೆ ಅಷ್ಟನ್ನ ಹಾಕ್ತಾರೆ. ಉಳಿದಿದ್ದನ್ನೇ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ತರ್ತಾರೆ. ತಂದು ಅದು ಒಳ್ಳೆ ಇದ್ರೆ ಮಾರ್ಕೆಟ್ ಮಾಡ್ತಾರೆ, ಇಲ್ಲಾಂದ್ರೆ ಫಿಶ್ ಮಿಲ್ ಅಂತೇಳಿ ಆಗಿದೆ, ಈಗೆಲ್ಲ ಫ್ಯಾಕ್ಟ್ರಿಗೆ ಹೋಗುತ್ತದೆ ಆಯಿಲ್ ಪ್ರಾಡಕ್ಟ್ಗೆ, ಆತರ ಇದಕ್ಕೆ ಹೋಗ್ತದೆ.
1: ಈಗ ನದಿಯಲ್ಲೋ ಕೆರೆಯಲ್ಲೋ ಬೆಳೆಯುವಂತಹ ಒಂದು ಮೀನುಗಳಿಗೂ ಈ ಸಮುದ್ರದ ಮೀನುಗಳಿಗೂ ಏನ್ ವ್ಯತ್ಯಾಸ?
0: ತುಂಬಾ ವ್ಯತ್ಯಾಸ ಇದೆ ಸರ್, ಸಮುದ್ರ ಮೀನುಗೂ ಕೆರೆ ಮೀನುಗೂ ತುಂಬಾ ವ್ಯತ್ಯಾಸ ಇದೆ. ಈ ಕೆರೆ ಮೀನು ಇವೆಲ್ಲ ಈ

0: ಈಡ್ಗಳನ್ನ ಹಾಕಿ ಬೆಳೆಸೋದು. ಸಮುದ್ರದಲ್ಲಿ ಹಾಗಲ್ಲ, ಸಮುದ್ರದಲ್ಲಿ ಮೀನು ಅದಕ್ಕೆ ಸಮುದ್ರದಲ್ಲಿ ಬೆಳೆಯುವಂತ ಪಾಚಿಗಳಿರ್ಬಹುದು, ಅದರದ್ದೇ ಆದಂತ ಆಹಾರಗಳು ಸಮುದ್ರದಲ್ಲಿ ಉಂಟು. ಅದು ಈ ಹಂಸಗಳಂತ ನಾವು ಪಾಚಿಗಿದೆ ಅದೆಲ್ಲ ಬೆಳೆದು ಅವನ್ನೇ ತಿಂತದೆ ಬಿಟ್ರೆ ಯಾವುದೇ ರೀತಿ ಫೀಡ್ಗಳು ಅವ್ರಿಗೆ ಸಿಗುವುದಿಲ್ಲ. ಈ ಕೆರೆಯಲ್ಲಿ ಮತ್ತೆ ಈಗ ಒಳನಾಡು ಮೀನುಗಾರಿಕೆಯಲ್ಲಿ ಸಿಗುವುದು ಅದಕ್ಕೆ ಆಹಾರಗಳನ್ನು ಹಾಕಿ ಮೀನು ಬೆಳೀತದೆ. ಮೀನು ಸಮುದ್ರದಲ್ಲಿ ಯಾವುದೇ ರೀತಿಯಂತ ಕೆಮಿಕಲ್ ಫುಡ್ಗಳನ್ನು ತಿನ್ನುವುದಿಲ್ಲ. ಅವು ಅದರದ್ದೇ ಆದಂತ ಜಾಗದಲ್ಲಿ ಬೆಳೆದಂತ ಫುಡ್ಗಳನ್ನೇ ತಿಂದು ಬೆಳೀತದೆ. ಹಾಗಾಗಿ ಸಮುದ್ರ ಮೀನು ಟೇಸ್ಟೇ ಬೇರೆ, ಹೊಳೆ ಮೀನಿನ ರುಚಿಯೇ ಬೇರೆ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡುವಾಗೆಲ್ಲ ಹೇಳುವಂತಹದ್ದು ಪ್ಲಾಸ್ಟಿಕ್ನಿಂದಾಗಿ ಈ ಮೀನುಗಾರಿಕೆಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ, ನೀವು ಇದನ್ನ ಹೇಗೆ ಗಮನಿಸ್ತೀರಿ?
0: ಈಗ ನಾವು ಅದನ್ನೇ ಈ CMFRI ಅಂದ್ರೆ ಸೆಂಟ್ರಲ್
1: ಮೆರೈನ್ ಫಿಶರೀಸ್,
0: ಇದ್ರ ಬಗ್ಗೆ ನಾವು ಕೂಡ ಭಾಗವಹಿಸಿದ್ರು, ಈ ಸದ್ಯ ಭಾಗವಹಿಸ್ಲಿಕ್ಕೆ ಉಂಟು. ಮತ್ತೆ ಅವರು ಅದನ್ನೇ ಹೇಳುವುದು, ಸಮುದ್ರದಲ್ಲಿ ನೀವು ತಕೊಂಡು ಹೋಗ್ತಾರಲ್ಲ ಏನು ಆಹಾರ ಪದಾರ್ಥಗಳನ್ನೆಲ್ಲ, ಈಗ ಉದಾಹರಣೆಗೆ ಸಕ್ಕರೆ ತಕೊಂಡು ಹೋಗ್ತೇವೆ ನಾವು, ಸಕ್ಕರೆಯನ್ನ ಕಟ್ಕೊಡ್ತಾರೆ ಹಂಗೆ, ಆ ಪ್ಲಾಸ್ಟಿಕ್ ಅನ್ನ ನಾವು ಸಮುದ್ರಕ್ಕೆ ಬಿಸಾಕ್ಬಿಡ್ತೇವೆ. ಹಾಲು ತಕೊಂಡು ಹೋಗ್ತಾರೆ ಬೇಕಾದಂತ ಚಹಾ ಕುಡಿಲಿಕ್ಕೆ, ಆ ಪ್ಯಾಕೆಟ್ಗಳನ್ನ ಸಮುದ್ರಕ್ಕೆ ಬಿಸಾಕ್ತಾರೆ. ಇನ್ನು ಎಲ್ಲವನ್ನು ಈಗೇನು ಆಹಾರ ಪದಾರ್ಥಗಳು ಪೂರಾ ಪ್ಯಾಕೆಟ್ ಆಗಿ ಕಟ್ಕೊಂಡು ತಕೊಂಡು ಹೋಗೋದ್ರಿಂದ ಅಲ್ಲಿ ಅದನ್ನ ಪ್ಲಾಸ್ಟಿಕ್ಗಳನ್ನ ಅದು ಬಳಸಿ ಪ್ಲಾಸ್ಟಿಕ್ ಅನ್ನ ಪೂರಾ ಸಮುದ್ರಕ್ಕೆ ಬಿಸಾಕ್ತದೆ. ಇದರಿಂದ ಮೀನುಗಾರಿಕೆಗೆ ತುಂಬಾ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಮೆರೀನ್ ಅವ್ರದ್ದು ಫಿಶರೀಸ್ CMFRI ತುಂಬಾ ಕಂಪ್ಲೇಂಟ್ ಕೊಟ್ಟು ಇದ್ರ ಬಗ್ಗೆ ನಮ್ಗೆ ಮೀನುಗಾರರು ಕೂಡ ಅವರು ತುಂಬಾ ಜಾಗೃತಿಯನ್ನು ಹೇಳ್ತಾ ಇದ್ದಾರೆ.
1: ಅಲ್ಲ, ಇದು ಮೀನುಗಾರರ ಸಮಸ್ಯೆ ಆಯ್ತು, ಹೊರಗಡೆಯಿಂದ ಈಗ ನಾಡಿನಿಂದ ಬರುವಂತಹ ಒಂದು ಪ್ಲಾಸ್ಟಿಕ್ ತ್ಯಾಜ್ಯಗಳು ಕೂಡ ಸಮುದ್ರಕ್ಕೆ ಸೇರಿ ಮೀನುಗಾರರಿಗೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆಯಾ?
0: ಹೌದು ಸರ್, ಖಂಡಿತವಾಗಿ ಹೌದು. ಹೌದು, ಇದು ಏನಾಗ್ತದೆ ಈಗ ನೀರ್ ಬಾಟಲ್ ಅವು ಎಲ್ಲ ಈಗ ಹೊಳೆ ದಾಟದ ಪೂರ ಸಮುದ್ರಕ್ಕೆ ಸೇರ್ತದೆ, ಅದರಿಂದ ಮೀನುಗಳಿಗೆ ತುಂಬಾ ತೊಂದರೆ ಆಗ್ತದೆ. ಅದು ಪ್ಲಾಸ್ಟಿಕ್ಸ್ಗಳು ಈಗ ಬಲೆ ಹೊಡೆದಾಗ ಅವೆಲ್ಲ ಬಲೆಯಲ್ಲಿ ಬರ್ತದೆ, ಆ ಜಾಗದಲ್ಲಿ ಮೀನುಗಳು ಅದನ್ನೇ ನಿಲ್ಲುವುದು ಅಂತ ಕಡಿಮೆ ಆಗ್ತದೆ. ಮೀನಾಕ್ಷಿ ಆ ಪ್ಲಾಸ್ಟಿಕ್ಗಳು ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಕಡಿಮೆ ಆಗ್ತದೆ ಮೀನುಗಾರಿಕೆ ಅನ್ನೋದು, ಮೀನು ಬಂದು ಅಲ್ಲಿ ಇರುವುದು ಕಡಿಮೆ ಆಗ್ತದೆ ಅಂತ ಪ್ಲಾಸ್ಟಿಕ್. ಇದ್ರ ಬಗ್ಗೆ ಮೀನುಗಾರರಿಗೂ ಕೂಡ ಜಾಗೃತಿ ಕೊಡ್ತಾವ್ರೆ, ಆದ್ರೆ ಮೀನುಗಾರರು ಇದ್ರ ಬಗ್ಗೆ ಜಾಗೃತಿ ವಹಿಸ್ಬೇಕು.
1: ವರ್ಷ ಪೂರ್ತಿ ನಿಮ್ಗೆ ಮೀನಿನ ಇಳುವರಿ ಒಂದೇ ರೀತಿ ಇರ್ತದೋ ಅಥವಾ ಮಳೆಗಾಲದಲ್ಲಿ ಜಾಸ್ತಿ ಬೇಸಿಗೆಯಲ್ಲಿ ಕಡಿಮೆ ಅಂತ ಏನಾದ್ರು ವ್ಯತ್ಯಾಸ ಆಗ್ತದೆ?
0: ವ್ಯತ್ಯಾಸ ಆಗ್ತದೆ ಸರ್. ಈಗ ಒಬ್ಬೊಬ್ಬರಿಗೆ ಒಂದು ರೀತಿ, ಈಗ ಪ್ರಥಮವಾಗಿ 3 ತಿಂಗಳ ಸಮುದ್ರದಲ್ಲಿ ತುಂಬಾ ಕೋಲ್ಡ್ ಇರ್ತದೆ, ಆವ ಮೀನುಗಳು ಜಾಸ್ತಿ ಮೇಲೆ ಇರ್ತದೆ. ಇದು ಒಂದು ಅಂದ್ರೆ ಫಿಶಿಂಗ್ ಫೀಲ್ಡ್ ಅಲ್ಲಿ 2-3 ರೀತಿಯ ಬೋಟ್ಗಳಿವೆ, ನಾವೆಲ್ಲ ಪರ್ಸಿನ್ ಬೋಟ್. ಇವ್ರು ಹೇಗೆ ಅಂತ ಹೇಳಿದ್ರೆ ಮೀನನ್ನ ನೋಡಿ ಅದಕ್ಕೆ ಮತ್ತೊಂದು ಸಣ್ಣ ಬೋಟ್ಗಳಿವೆ, ಅದನ್ನ ಇಟ್ಟು ಆ ಮೀನನ್ನ ರೌಂಡ್ ಹಾಕಿ ಒಂಥರ ಫಿಲ್ಟರ್ ಮಾಡ್ತಾ ಇದ್ರು. ಇನ್ನು ಟ್ರಾಲ್ ಬೋಟ್ಗಳು ಬರ್ತವೆ, ಅವರು ಬಲೆಯನ್ನ ಕೆಳಗೆ ಬಿಟ್ಟು ಎಳಿತಾ ಹೋಗ್ತಾರೆ, ಒಂಥರ ಈ ಚೀಲದಲ್ಲಿ ತುಂಬಿದಾಗ. ಹಾಗಾಗಿ 3 ತಿಂಗಳ ಈ ಪರ್ಸಿನ್ ಬೋಟ್ನವರಿಗೆ ಒಳ್ಳೆ ಆಗ್ತದೆ, ನಂತರ ಮೀನು ಕೆಳಗೆ ಹೋಗ್ತದೆ. ಪರ್ಸಿನ್ ಬೋಟ್ನವರಿಗೆ ಸ್ವಲ್ಪ ಮೀನು ಸಿಗುವುದು ಕಡಿಮೆ ಆಗ್ತದೆ, ಅವಾಗ ಟ್ರಾಲ್ ಬೋಟ್ ಅಂತ ಇರ್ತದೆ ಅವ್ರಿಗೆ ಸಿಗುದು ಜಾಸ್ತಿ ಇರ್ತದೆ.
1: ಆಮೇಲೆ ಬಲೆಯಲ್ಲಾಗ್ಬೋದು ಅದನ್ನ ಬೀಸುವಂತ ಒಂದು ವ್ಯವಸ್ಥೆಯಲ್ಲಾಗ್ಬೋದು ಅಥವಾ ವಾಪಸ್ ಮಡಿಚುವಂತ ಒಂದು ವ್ಯವಸ್ಥೆಯಲ್ಲಾಗ್ಬೋದು, ಯಾಂತ್ರೀಕರಣ ಏನಾದ್ರೂ ಆಗಿದೆಯಾ?
0: ಆಗಿದೆ ಸರ್. ಈಗ ಪರ್ಸಿಯನ್ ಬೋಟ್ನವರಿಗೆ ಬಲೆ ಮೊದಲು ಕೈಯಿಂದನೇ ಎಳಿಬೇಕಿತ್ತು, ಅವರಿಗೆ ಮೋಟರ್ ಅಂದ್ರೆ ಅದು ಇಂಜನ್ಗೆ ಕನೆಕ್ಟ್ ಮಾಡಿ ಬಲೆ ಎಳೆಯುವ ಮಿಷಿನ್ ದೊಡ್ಡದು ರೋಲಿಂಗ್ ಟೈಪ್ ಬಂದಿದೆ, ಅದಕ್ಕೂ ಬಂದರೂ ಕೂಡ ಎಳೆಯುವುದು ಸ್ವಲ್ಪ ಇದಾಗ್ತದೆ ಬಿಡ್ರೆ, ಅದನ್ನ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಜನ ಬೇಕಾಗ್ತದೆ. ಬಂದಿದೆ ಬಲೆ ಎಲ್ಲ ಎಳಿಕೆ ವಿಂಚ್ಗಳಂತ ಇತ್ತು, ಅದೇ ಮಾದರಿ ಈಗ ಬಂದಿದೆ ಪರ್ಸಿಯನ್ ಬೋಟ್ಗಳಲ್ಲಿ, ಟ್ರಾಲ್ ಬೋಟ್ಗಳಲ್ಲಿ ರೋಪ್ ಅಂತ ಕೈಯಿಂದ ಮಾಡುವಂತ ಕೆಲಸ ಕೈಯಿಂದ ಮಾಡ್ಲೇಬೇಕು, ಅದಕ್ಕಷ್ಟು ಜನ ಬೇಕೇ ಬೇಕು, ಅದು ಏನು ಮಾಡ್ಲಿಕ್ಕೆ ಆಗುದು.
1: ಆಮೇಲೆ ಈಶ್ವರವರೇ, ನೀವು ಯುವಕರಿದ್ರಿ, ಯುವ ಸಂಘಟನೆಯಲ್ಲಿ ಕೂಡ ತೊಡಗಿಸಿಕೊಂಡಂತವ್ರು, ಈ ಅನುಭವದ ಬಗ್ಗೆ ಹೇಳಿ.
0: ಮೊದಲಿಂದನೂ ನಾನು ಮೀನುಗಾರಿಕೆ, ಸಣ್ಣದಿಂದನೂ ನಾನು ಮೀನುಗಾರಿಕೆಗೆ ಹೋಗಿದೆ ಪಾತಿ ದೋಣಿ ಮತ್ತೊಂದು ಬೋಟಲ್ಲಿ. ನಂತರ ಬರ್ತಾ ಬರ್ತಾ ನಾನು ಮೀನುಗಾರಿಕೆಯ ಜೊತೆಗೆ ನಮ್ಮ ಊರಿನ ಯುವಕ ಸಂಘ ಅಂತಿತ್ತು, ಅದ್ರ ಜೊತೆಗೆ ನಾವು ಯುವಕ ಸಂಘ ಕಟ್ಕೊಂಡು ಸರ್ಕಾರದ ಯೋಜನೆ ಮೇಳಗಳಂತ ಬರ್ತಿತ್ತು. ಅವ್ರು ನಾವೆಲ್ಲೇ ಆದ್ರೂ ಹೋಗಿ ಭಾಗವಹಿ, ಪ್ರಶಸ್ತಿಗಲ್ಲ ಊರಲ್ಲಿ ಒಂದು ಇಂಥ ಕಲೆಗಳು ಇದ್ದು ಅಂತ ಹೇಳಿದ್ರೆ ನಮ್ಮ ಊರಲ್ಲೂ ಇದೆ ಅಂತ ನಾವು ತೋರಿಸ್ತಿದ್ವಿ. ಇವನ್ನು ನಾವು ಸ್ಟೇಟ್ ಲೆವೆಲ್ ತನಕ ಹೋಗಿದ್ದು, ಬಿಡುವಿನ ಮೀನುಗಾರಿಕೆ ಬಿಡುವಿನ ಸಂದರ್ಭದಲ್ಲಿ ನಮ್ಮ ಕಲೆಗೆ ನಮ್ಮ ಊರಿನಲ್ಲಿ ಆಗುವಂತ ಯಾವ್ದಾದ್ರು ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ವಿ. ಸಂಘಟನೆಯನ್ನು ಮಾಡ್ತಾ
1: ಯುವ ಸಂಘಟನೆ ಏನೇನು ಮಾಡ್ತಾ?
0: ಪ್ರಾರಂಭದಲ್ಲಿ ನಾವು ಸ್ವಲ್ಪ ಸ್ಪೋರ್ಟ್ಸ್ ಗೆ ಮಾಡ್ತಿದ್ವಿ, ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್ ಗಳು ಆಡ್ತಾ ಇದ್ವಿ, ಹಾಗೆ ನಾಟಕಗಳನ್ನು ಮಾಡ್ತಾ ಇದ್ವಿ ಸರ್, ನಾಟಕ, ಹಾಗೆ ಭಜನೆ ಎಲ್ಲಾದ್ರೂ ಇದ್ರೆ ಭಜನೆ ಟೀಮ್ಗಳು ಕಟ್ಕೊಂಡು ಹೋಗ್ತಿದ್ವಿ.

ಹಾಗೆ ಯುವಜನ ಮೇಳದಲ್ಲಿ ಭಾಗವಹಿಸ್ತಾ ಇದ್ವಿ. ಜೊತೆಗೆ ನಮ್ಮೂರಿನ ಜಾತ್ರೆ ಕಾರ್ಯಕ್ರಮದಲ್ಲಿ ನಾವು ಯುವ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಹೋಗಿ ಸೇರಿ ಜಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ವಿ. ತುಂಬಾ ದಿನದಿಂದ ಕೆಲಸ ಕಾರ್ಯಗಳಿರ್ತವೆ, ಅವೆಲ್ಲ ತಯಾರಿಗಳಿಗೆಲ್ಲ ಹೋಗ್ತಾ ಇದ್ವು. ಇನ್ನು ಬೇರೆ ಬೇರೆ ಏನಾದರೂ ತೊಂದರೆಗಳಾದಾಗ ಊರಲ್ಲಿ ಯಾರಾದ್ರೂ ಆರೋಗ್ಯ ಸಮಸ್ಯೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಅಥವಾ ವಿಪತ್ತು ಮಳೆಗಾಲದಲ್ಲಿ ಸಮಸ್ಯೆ ಹೋಗಿ ಭಾಗವಹಿಸಿ ಸಹಾಯ ಮಾಡುವಂತ ಕೆಲಸ ಮಾಡ್ತಿದ್ವಿ. ನಮ್ಮ ಭಟ್ಕಳಕ್ಕೆ ಸಂಬಂಧಪಟ್ಟಂತೆ ಕರಾವಳಿ ಮುಂಜಾವಿನ ವರದಿಗಾರರು ಹೀಗೆ ಇದ್ದಾರೆ ಅವರು, ವಸಂತ ದೇವಾಡಿಗರು. ಅವ್ರು ಯಾವತ್ತೂ ಒಂದು ಹಾಡನ್ನು ಬರೆದಿದ್ರು, ನಂಗೆ ತುಂಬಾ ಇಷ್ಟ, ನಾನು ಯಾವತ್ತೂ ಹಾಡ್ತಾ ಇರ್ತದೆ. ಅವರು ನಮ್ಮ ಭಟ್ಕಳಕ್ಕೆ ಸಂಬಂಧಪಟ್ಟಂತೆ ಒಂದು ಹೀಗೆ ಬರೆದದ ಅಂತ ಹಾಡು, ಹಾಡು ತುಂಬಾ ಚೆನ್ನಾಗಿ ಬರೆದಿದ್ರು, ನಂಗೂ ಕೊಟ್ಟಿದ್ರು ಹಾಡು ನೋಡಿ, ಬೇರೆ ಬೇರೆ ಸಹ ಇದೆಲ್ಲ ಹಾಡಿದ್ರು.

0: ಒಳ್ಳೆಯದು ಈಶ್ವರ್ ಮಗೇರವರೇ, ಮೀನುಗಾರಿಕೆಯನ್ನ ಸಾಂಪ್ರದಾಯಿಕವಾಗಿ ನೀವು ನಿಮ್ಮ ಕುಟುಂಬ ಸಹಿತರಾಗಿ ನೀವು ಮಾಡ್ತಾ ಇರುವಂತಹದ್ದು, ಆ ಜೊತೆಗೆ ಯುವಜನತೆಯ ಒಂದು ಯುವ ಸಂಘಟನೆಯನ್ನು ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಆ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್. ತಮಗೂ ಕೂಡ ಇಲ್ಲಿ ಬಂದು ನಮ್ಮನ್ನ ಸಂದರ್ಶಿಸಿ ಅವಕಾಶ ಮಾಡಿಕೊಟ್ಟಿಗೆ ತಮಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಸರ್.
0: ಒಳ್ಳೆಯದು. ನಮಸ್ಕಾರ.
2: ಇದುವರೆಗೆ ಸಮುದ್ರ ಮೀನುಗಾರಿಕೆ ಅನುಭವ ಕುರಿತು ಭಟ್ಕಳ ತಾಲೂಕಿನ ಗೊರಟಿ ಗ್ರಾಮದ ಈಶ್ವರ್ ಕೆ ಮೊಗೇರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
3: ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
0: ಬಾದಾಮಿ ಹಾಲು ಹಾಗೂ ಕೇಸರಿಯ ಸಂಯೋಜನೆ. ಹಾಲಿಗೆ ಕೇಸರಿ ಮತ್ತು ಬಾದಾಮಿಯನ್ನು ಹಾಕಿ ಕುಡಿಯುವಂತಹದ್ದು ನಮ್ಮ ಭಾರತೀಯರಲ್ಲಿ ಬಹುಕಾಲದಿಂದಲೂ ರೂಢಿಯಲ್ಲಿರುವಂತಹ ಒಂದು ಅಭ್ಯಾಸ. ಕೇಸರಿ ತುಂಬಾ ದುಬಾರಿಯಾದದ್ದು. ಒಂದು ಚಿಟಿಕೆಯಷ್ಟು ಕೇಸರಿಯೂ ಕೂಡ ಇಡೀ ಪದಾರ್ಥದ ರುಚಿ, ಬಣ್ಣ, ಸವಿಯನ್ನು ಬದಲಾಯಿಸಬಲ್ಲದು. ಗುಣಮಟ್ಟದ ಕೇಸರಿಯನ್ನು ಆರಿಸಿಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಅನೇಕ ಆಂಟಿ ಆಕ್ಸಿಡೆಂಟ್ಗಳನ್ನು ಕೇಸರಿ ಹೊಂದಿದ್ದು ಆರೋಗ್ಯದ ಹಿತದೃಷ್ಟಿಯಿಂದ ಅನುಕೂಲತೆಯನ್ನು ತಂದುಕೊಳ್ಳುವಲ್ಲಿ ಕಾರಣವಾಗುತ್ತದೆ. ದೇಹವನ್ನು ಉಷ್ಣವಾಗಿರಿಸಲು ಇದು ಪರಿಣಾಮಕಾರಿ. ಶೀತ, ನೆಗಡಿ, ಜ್ವರದಿಂದ ದೂರವಿರಿಸುತ್ತದೆ. ಅಲ್ಲದೆ ದೇಹಕ್ಕೆ ಆದಂತಹ ಶೀತವನ್ನು ಕೂಡ ಕಡಿಮೆ ಮಾಡುತ್ತದೆ. ಪದೇ ಪದೇ ಶೀತವಾಗುವಂತಹ ದೇಹ ಪ್ರಕೃತಿಯವರು ಇದನ್ನು ಹಾಲಿಗೆ ಹಾಕಿ ಸೇವಿಸುವಂತಹದ್ದು ಸಹಕಾರಿ. ಜೊತೆಯಲ್ಲಿ ಬಾದಾಮಿಯನ್ನು ಕೂಡ ಹಾಕುವುದರಿಂದ ಇದರ ಆರೋಗ್ಯ ಅನುಕೂಲಕಾರಿ ಗುಣಗಳು ಇನ್ನಷ್ಟು ಹೆಚ್ಚಾಗ್ತದೆ. ನೆನಪಿನ ಶಕ್ತಿಯ ಹೆಚ್ಚಳಕ್ಕೆ ಈ ಪಾನೀಯ ಸೇವನೆ ಹೆಚ್ಚು ಸಹಕಾರಿ. ಮಕ್ಕಳಿಗೆ ಪ್ರತಿನಿತ್ಯ ಇದನ್ನು ನೀಡ್ತಾ ಬಂದಲ್ಲಿ ಅವರಲ್ಲಾಗುವಂತಹ ಬದಲಾವಣೆಯನ್ನು ಕೂಡ ಗಮನಿಸಬಹುದು. ಅವರಲ್ಲಿರುವಂತಹ ಕ್ರಿಯಾಶೀಲತೆಯೂ ಕೂಡ ವೃದ್ಧಿಯಾಗ್ತದೆ. ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಉಂಟಾಗುವಂತಹ ನೋವನ್ನು, ಬಿಗಿತವನ್ನು ಕಡಿಮೆ ಮಾಡುವುದಕ್ಕೆ ಇದರ ಸೇವನೆ ಸಹಕಾರಿ. ಹಾಲನ್ನು ಸ್ವಲ್ಪ ಬಿಸಿಯಾಗಿರುವಾಗ ಸೇವಿಸುವಂಥದ್ದು ಒಳ್ಳೆಯದು. ಇದಕ್ಕೆ ಇದರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಗುಣವು ನೆರವಾಗ್ತದೆ. ನಿದ್ರಾಹೀನತೆ ಸಮಸ್ಯೆ

0: ಮಧ್ಯದಲ್ಲಿ ಮಲಗುವ ಸಮಯದ ಅರ್ಧ ಗಂಟೆ ಮೊದಲು ಈ ಹಾಲನ್ನು ಕುಡಿಯುವುದರಿಂದ ಚೆನ್ನಾಗಿ ನಿದ್ರೆ ಬರುತ್ತದೆ. ಮಾನಸಿಕ ಒತ್ತಡವೂ ಕೂಡ ಕಡಿಮೆಯಾಗುತ್ತದೆ. ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ದೂರವಿರಿಸುವುದಕ್ಕೆ ಸಹಕರಿಸುತ್ತದೆ. ಅಸ್ತಮ ಇರುವವರು ಈ ಪಾನೀಯವನ್ನು ನಿರಂತರವಾಗಿ ಸೇವಿಸುವಂತಹದ್ದು ಸಮಸ್ಯೆಯ ನಿವಾರಣೆಗೆ ಸಹಾಯವಾಗುತ್ತದೆ. ಅಲರ್ಜಿಯನ್ನು ಕಡಿಮೆ ಮಾಡುವುದಕ್ಕೂ ಕೂಡ ಇದು ಸಹಕಾರಿ. ಕೆಲವರಿಗೆ ಇದು ದೇಹದಲ್ಲಿ ಅತಿ ಹೆಚ್ಚಿನ ಉಷ್ಣತೆಗೆ ಕಾರಣವಾಗುತ್ತದೆ. ದೇಹ ಪ್ರಕೃತಿಯನ್ನು ಅರಿತುಕೊಂಡು ಇದನ್ನು ಬಳಸುವಂತಹದ್ದು ಉತ್ತಮ. ಆರೋಗ್ಯದಾಯಕ ಡ್ರ್ಯಾಗನ್ ಫ್ರೂಟ್. ಈ ಹಣ್ಣಿನ ಹೆಸರು ವಿಚಿತ್ರವಾಗಿದ್ದು ಇದರ ನೋಟವು ಕೂಡ ಒಂದು ರೀತಿ ವಿಭಿನ್ನವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಈ ಹಣ್ಣಿನ ಸೇವನೆ ನಮಗೆ ಅನೇಕ ರೀತಿಯ ಪ್ರಯೋಜನವನ್ನು ನೀಡುತ್ತದೆ. ಇಂದು ಈ ಹಣ್ಣನ್ನು ಭಾರತದಲ್ಲಿಯೂ ಕೂಡ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ ಹಾಗೂ ಬಳಸಲಾಗ್ತಾ ಇದೆ. ಈ ಹಣ್ಣಿನಲ್ಲಿ ಅತಿ ಕಡಿಮೆ ಕ್ಯಾಲರಿ ಇದ್ದು ತೂಕ ಇಳಿಕೆಗೆ ಪೂರಕ ಪೋಷಕಾಂಶಗಳಾದ ವಿಟಮಿನ್ ಸಿ, ಇ, ಕಬ್ಬಿಣದ ಅಂಶ, ಮೆಗ್ನೀಷಿಯಂ ಅಂಶ ಹೀಗೆ ಹಲವಾರು ಉಪಯುಕ್ತ ಪೋಷಕಾಂಶಗಳ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಪಾಲಿಫಿನಾಲ್ಸ್, ಕೆರಾಟಿನಾಯ್ಡ್ಸ್, ಬೀಟಾ ಸಯನಿನ್ಸ್ ಇವುಗಳನ್ನು ಹೊಂದಿದೆ. ದೀರ್ಘಕಾಲೀನ ಕಾಯಿಲೆಗಳನ್ನು ಹತೋಟಿಯಲ್ಲಿ ಇಡುವುದಕ್ಕೆ ಪ್ರತಿದಿನ ಈ ಹಣ್ಣಿನ ಸೇವನೆ ಖಂಡಿತ ಪರಿಣಾಮಗಳನ್ನು ನೀಡಬಲ್ಲದು. ಈ ಹಣ್ಣಿನಲ್ಲಿರುವ ನಾರಿನ ಅಂಶ ಕರುಳಿನ ಆರೋಗ್ಯಕ್ಕೆ ಪೂರಕ. ಆಧುನಿಕ ಜೀವನ ಶೈಲಿ ಮತ್ತು ತಪ್ಪು ಆಹಾರ ಕ್ರಮ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ದಿನೇ ದಿನೇ ಕುಂದಿಸ್ತಾ ಇದೆ. ಈ ಹಣ್ಣಿನ ನಿರಂತರ ಸೇವನೆ ಗಣನೀಯ ಪ್ರಮಾಣದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಲ್ಲದು. ಬಿಳಿ ರಕ್ತ ಕಣಗಳಿಗೆ ಆಗುವಂತಹ ದುಷ್ಪರಿಣಾಮವನ್ನು ತಡೆಗಟ್ಟಿ ಪದೇ ಪದೇ ಕಾಡುವಂತಹ ಸೋಂಕನ್ನು ತಡೆಗಟ್ಟಬಲ್ಲದು. ಮಹಿಳೆಯರಲ್ಲಿ ಅತಿಯಾದಂತಹ ಮುಟ್ಟಿನ ಸ್ರಾವದಿಂದಾಗಿ ಕರುಳಿನಲ್ಲಿರುವ ಪ್ಯಾರಾಸೈಟ್ಗಳಿಂದಾಗಿ ಅನೇಕರಲ್ಲಿ ರಕ್ತಹೀನತೆ ಕಂಡುಬರಬಹುದು. ಈ ಡ್ರ್ಯಾಗನ್ ಫ್ರೂಟ್ ಇದರಲ್ಲಿರುವಂತಹ ಪ್ರಕೃತಿದತ್ತ ಕಬ್ಬಿಣದ ಅಂಶವು ರಕ್ತ ವೃದ್ಧಿಯನ್ನು ಕ್ರಮಬದ್ಧವಾಗಿ ಮಾಡುತ್ತದೆ. ಈ ಹಣ್ಣಿನಲ್ಲಿರುವ ಮೆಗ್ನೀಷಿಯಂ ಅಂಶವು ಹೃದಯ ರೋಗ ತಡೆಗಟ್ಟುವಲ್ಲಿ ವಿಶೇಷವಾದಂತಹ ಪಾತ್ರವನ್ನು ವಹಿಸುತ್ತದೆ.
1: ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಟಿಎಸ್ ಪ್ರಸಾದ್.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು, ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮಿಕ್ಕಿದ ಕೆಂಪೆ ತಲದಿಂಬಾತೆ ಗುಮ್ಮ ಗೈಲಂಬ ಕೀಲನ ಜಡಿಯ ಗೋಪಿ ಗಬ್ಬ ಗಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ

0: ಸುರಿಲ ನಿತ್ಯ ಗಂಡೆ ಬಳಿಯ ಸುಯಿಸುವ ಬ್ಯಾಳ
1: ಇದುವರೆಗೆ ಗೌರಿಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಕೇಳುಗರೆ, ಇಂದು ರಾತ್ರಿ 7:45 ನಿಲಯದಿಂದ ಗಜಲ್ಸ್ ಹಾಗೂ 8:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಕಾರ್ಯಕ್ರಮ ಕೇಳಲಿದ್ದೀರಿ. 8:30 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಇನ್ನು 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ ಮೂಡಿಬರುವುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ನಿಶಾಂತ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಾಳೆ ಬೆಳಗ್ಗೆ 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:30 ಮಾಣಿಕ್ ನೀಲಗಿ ಅವರಿಂದ ಚಿಂತನ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ತಂತ್ರಜ್ಞಾನ ಮತ್ತು ಬಳಕೆಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಅಶ್ವಿ ಜಾಬಿ. ಪ್ರಾಯೋಜಕರು ಸುಧಾರಿತ ಕಂಪ್ಯೂಟರ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ

ರಾಷ್ಟಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನು ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ಧತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000 ಕ್ಕೂ ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನು ಪರಿವರ್ತಿಸಲು 100 ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ 3 ಮೃತಪಟ್ಟಿದ್ದು 6 ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ 7 ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಅಗೆದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ರಾಕ್ಷಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ದವಾಗಿದೆ. ಈ ನಿಟ್ಟನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:45:42. ಜಗದೀಶ್ ಸಿಂಗ್ ಹಾಡಿರುವ ಗಜಲ್ಸ್ ಪ್ರಸಾರಿಸುತ್ತಿದ್ದೇವೆ. ಮೊದಲಿಗೆ ಕೇಳಿ ಏ ಕರೆ ಆರ್ ಓ ಕರೆ.

0: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಗದೀಶ್ ಸಿಂಗ್ ಹಾಡಿರುವ ಗಜಲ್ಸ್ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ, ಯಾ ತೋ ಮಿಟ್ ಜಾಯೇ ಯಾ ಮಿಟಾ ದೋ.

ಇದುವರೆಗೆ ಜಗಜಿತ್ ಸಿಂಗ್ ಹಾಡಿರುವ ಗಜಲ್ಸ್ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗಲಿದೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಕಾರ್ಯಕ್ರಮ.

ಪುರಿ ಭಾಗ ಎರಡು ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಬರೆದವರು ಹೃದಯ ಶಿವ, ಅರುಣ್ ಆಂಡ್ರೂ ಅವರ ಸ್ವರ ಕಲ್ಪನೆಯಲ್ಲಿ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಹೌದು, ನಮ್ಮ ದೇಶ ಕೃಷಿಕರ ದೇಶ, ಕೃಷಿಯೇ ನಮ್ಮ ದೇಶದ ಪ್ರಧಾನವಾಗಿರುವಂತಹ ಒಂದು ಉದ್ಯೋಗ ಇದು. ನಿನ್ನೆ ಮೊನ್ನೆದೆಲ್ಲ ನೀವು ಒಂದು ವೇಳೆ ಭಾಗವತ ಪುರಾಣ ಕೇಳಿದಿರಲ್ಲ, ಆ ಭಾಗವತ ಪುರಾಣವನ್ನು ನೀವು ಗಮನಿಸಿದರೆ ಅಲ್ಲಿ ನೀವು ಆ ಕೃಷ್ಣನ ಬಾಲ್ಯದ ಚರಿತ್ರೆಯನ್ನು ನೋಡ್ತೀರಿ. ಅಲ್ಲಿ ಬಹಳ ವಿಶೇಷವಾಗಿ ಆ ಗ್ರಾಮಗಳಲ್ಲಿ ಪಶು ಸಂಗೋಪನೆ ನಡೀತಾ ಇತ್ತು, ಕೃಷಿಯು ಕೂಡ ಗ್ರಾಮೀಣ ಭಾಗದ ಬೆನ್ನೆಲುಬಾಗಿತ್ತು ಅನ್ನೋದೆಲ್ಲ ಕೂಡ ನಮಗೆ ಪೌರಾಣಿಕ ಕಥೆಗಳಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, ವೇದಗಳ ಕಾಲಕ್ಕೆ ಬಂದರೆ ಅಲ್ಲೂ ಕೂಡ ನಮಗೆ ತಸ್ಮಾತ್ ಕೃಷಮಿತ್ ಕೃಷಸ್ವ ಅನ್ನುವಂತಹ ಋಗ್ವೇದದ ಮಂತ್ರವನ್ನೆಲ್ಲ ಗಮನಿಸಿದಾಗ ಆ ಋಷಿಮುನಿ ಹೇಳ್ತಾನೆ, ಕೃಷಿ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಸುಬು ಅಂತ. ಹಾಗಾಗಿ ಈ ಕೃಷಿ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಐತಿಹ್ಯವಾಗಿರುವಂತಹ ಕಸುಬು, ಇದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ, ದೀರ್ಘವಾಗಿರುವಂತಹ ಪರಂಪರೆ ಇದೆ. ಹೀಗೆ ಮಾಡಬೇಕು,

ಕೃಷಿ ಅನ್ನುವಂತಹ ಅನೇಕಾನೇಕ ಶಾಸ್ತ್ರಗಳು ನಮ್ಮ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಿದ್ದಾವೆ. ಇನ್ನೊಂದು ವೈಚಿತ್ರ್ಯ ಅಂತ ಹೇಳ್ಬೋದು, ಎಷ್ಟೇ ವೈಜ್ಞಾನಿಕವಾಗಿ ಇವತ್ತು ಜಗತ್ತು ಬದಲಾಗ್ತಾ ಇದ್ರೂ ಕೂಡ ನಮ್ಮ ರೈತ ಮಾತ್ರ ಪಾರಂಪರಿಕವಾಗಿ ಇರುವಂತಹ ವಿಧಾನವನ್ನೇ ಬಳಸ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ ಈ ಕೃಷಿ ಚೆನ್ನಾಗಿ ನಡಿಬೇಕು ಅಂತಂದ್ರೆ ನಮ್ಮ ರೈತ ಮಳೆಯನ್ನೇ ಆಶ್ರಯಿಸಿಕೊಂಡಿದ್ದಾನೆ. ಅಂದ್ರೆ ನೋಡಿ, ತಂತ್ರಜ್ಞಾನ ಎಲ್ಲೆಲ್ಲೋ ಹೋಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನಾನಾ ಬಗೆಯ ನೀರಾವರಿಯ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಕೃಷಿಯನ್ನ ಮಾಡುವಂಥದ್ದನ್ನೆಲ್ಲ ಕೂಡ ನಾವು ನೋಡ್ತೀವಿ. ಆದ್ರೆ ನಮ್ಮ ದೇಶದಲ್ಲಿ ಬಹುತೇಕವಾಗಿ ನಮ್ಮ ರೈತರು ಮಳೆಯನ್ನೇ ಆಶ್ರಯಿಸಿಕೊಂಡು ಇವತ್ತಿಗೂ ಕೂಡ, ಅಂದ್ರೆ ಅಂದಿನ ಕಾಲದಿಂದ ಕೂಡ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ ಮಳೆಯನ್ನೇ ಆಶ್ರಯಿಸಿಕೊಂಡು ಕೃಷಿಯನ್ನ ಮಾಡ್ತಾರೆ. ಅದು ಕೂಡ ಒಂದು ಕಟು ಸತ್ಯ ಅಂತ ಹೇಳ್ಬೋದು. ನಮ್ಮ ದೇಶದ ಕೃಷಿ ವ್ಯವಸ್ಥೆಗೆ ಮಳೆ ಅತ್ಯಂತ ಪ್ರಮುಖವಾಗಿರುವಂತಹ, ಜೊತೆಗೆ ನಿರ್ಣಾಯಕವಾಗಿರುವಂತಹ ಒಂದು ಅಂಶ. ಹಾಗಾಗಿ ನಮ್ಮ ದೇಶದ ಕೃಷಿ, ಇದನ್ನು ನಾವು ಕೃಷಿಕ ಮತ್ತು ಮಳೆಯ ಜೊತೆಗಿನ ಜೂಜಾಟ ಅಂತ ಕರಿತೀವಿ. ಹೌದು, ಚೆನ್ನಾಗಿ ಮಳೆ ಆದರೆ ಕೃಷಿಯನ್ನು ಚೆನ್ನಾಗಿ ಬೆಳಿಬೋದು. ಕೃಷಿ ಚೆನ್ನಾಗಿ ಬೆಳೆದ ನಮ್ಮ ದೇಶದಲ್ಲೇ ಎಲ್ಲ ಆಹಾರ ಉತ್ಪನ್ನಗಳು ಲಭ್ಯ ಆಗುತ್ತೆ. ಇದರಿಂದ ಜನರ ಜೀವನ ಮಟ್ಟ ಕೂಡ ಸುಧಾರಿಸುತ್ತೆ, ಖರ್ಚು ವೆಚ್ಚಗಳೆಲ್ಲ ಕೂಡ ಸಾಕಷ್ಟು ಹಿಡಿತದಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಒಂದು ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಕೃಷಿ ಸಾಕಷ್ಟು ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ಕೃಷಿ. ಹಾಗಾಗಿ ಆ ಎಲ್ಲ ದೃಷ್ಟಿಯಿಂದ ಕೃಷಿ ಚೆನ್ನಾಗಿ ಆಗಬೇಕು. ಕೃಷಿ ಚೆನ್ನಾಗಿ ಆಗಬೇಕು ಅಂದ್ರೆ ಈ ಮುಂಗಾರು ಮಳೆ ಇದೆಯಲ್ಲ, ಇದು ಕೂಡ ಚೆನ್ನಾಗಿ ಆಗಬೇಕು. ಸಕಾಲದಲ್ಲಿ ಬೀಳುವಂತಹ ಮಳೆ ನಮ್ಮ ಇಡೀ ದೇಶದ ಸಮೃದ್ಧಿಗೆ ಖಂಡಿತವಾಗೂ ಕೂಡ ಕಾರಣ ಆಗುತ್ತೆ. ಯಾಕಂದ್ರೆ ನನಗಾಗಲೇ ಹೇಳಿದೆ, ನಮ್ಮ ಕೃಷಿ ಅದು ಅವಲಂಬಿತ ಆಗಿರೋದೇ ಈ ಮುಂಗಾರು ಮಳೆ ಮೇಲೆ. ನೋಡಿ ಎಷ್ಟು ವಿಶೇಷ ಅಂತಂದ್ರೆ, ನಮ್ಮ ಈ ಕೃಷಿ ಚಟುವಟಿಕೆ ಇದೆಯಲ್ಲ, ಅದು ವರ್ಷದ ಉದ್ದಗಲಕ್ಕೂ ನಡೆಯುತ್ತೆ. ಬೇರೆ ಬೇರೆ ಬೆಳೆಗಳು ಇಡೀ ವರ್ಷ ಎರಡು ಸಲವೋ ಮೂರು ಸಲವೋ ಹೀಗೆಲ್ಲ ಕೂಡ ಬೆಳೀತಾರೆ. ಆದರೆ ಆ ಎಲ್ಲ ಬೆಳೆಗಳಲ್ಲೂ ಕೂಡ ಈಗ ಸುರಿಯುವಂತಹ ಮುಂಗಾರು ಮಳೆಯೇ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಬಹಳ ಸತ್ಯವಾಗಿರುವಂತಹ ವಿಚಾರ. ಸದ್ಯಕ್ಕೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಖಂಡಿತವಾಗೂ ಕೂಡ ಒಂದು ನೀರಾವರಿಯ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅದು ಹಳ್ಳಗಳಲ್ಲಿರ್ಬೋದು ಅಥವಾ ನದಿ ತೊರೆಗಳಲ್ಲಿ ಚೆನ್ನಾಗಿ ನೀರಾಗಬೇಕು. ಆ ದೃಷ್ಟಿಯಿಂದ ಮಳೆಗಾಲದಲ್ಲಿ ನೀರಾಗಬೇಕು ಅನ್ನೋದು ಒಂದಾದರೆ, ನಂತರದಲ್ಲಿ ಅಂದರೆ ಮಳೆಗಾಲದ ನಂತರದಲ್ಲೂ ಕೂಡ ಖಾರೀಫ್ ಬೆಳೆ ಅಂತ ನಾವೇನು ಕರಿತೀವಿ ಆ ಬೆಳೆಯನ್ನು ಬೆಳೆಯೋದಕ್ಕೂ ಕೂಡ ಮಳೆಗಾಲದ ಮಳೆ, ಅಂದರೆ ಈಗ ಮಳೆಗಾಲದಲ್ಲಿ ಮಾನ್ಸೂನ್ ಚೆನ್ನಾಗಿ ಆದರೆ ಖಂಡಿತವಾಗೂ ಕೂಡ ವರ್ಷದುದ್ದಗಳು ಕೂಡ ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ಹಾಗಾಗಿ ಕೃಷಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ ಆ ಇಡೀ ವರ್ಷ. ಆ ಎಲ್ಲ ದೃಷ್ಟಿಯಿಂದ ಈ ಮಾನ್ಸೂನ್ ಮಳೆಯ ಕಡೆಗೆ ಎಲ್ಲರ ಚಿತ್ತ ಹರಿದಿರುತ್ತೆ. ಕೃಷಿ ಮತ್ತು ಮುಂಗಾರು ಮಳೆ ಈ ಕುರಿತಂತೆ ಇನ್ನಷ್ಟು ನಾನು ಮಾತನಾಡುವ ನಿಂತೀನಿ. ಕಾರ್ಯಕ್ರಮ ಕೇಳುತ್ತಾ ಇರಿ. ಬರ್ತಾ ಇದೆ ಮುಂದಿನ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದಿಂದ ಆಯ್ದ ಗೀತೆ. ಜಯಂತ್ ಕಾಯ್ಕಿಣಿ ಗೀತೆಯನ್ನು ಬರೆದಿದ್ದಾರೆ, ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆ ಇದೆ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಹೌದು, ಕೃಷಿಕರಿಗೆ ಮಳೆಗಾಲ ಅಂತಂದ್ರೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ, ಸಂಭ್ರಮ ಖಂಡಿತವಾಗಿಯೂ ಕೂಡ ಮನೆ ಮಾಡಿರುತ್ತೆ, ಮಳೆ ಉತ್ತಮ ಆಗುವಂತಹ ನಿರೀಕ್ಷೆ ಇದ್ರೆ. ಮಳೆಗಾಲವನ್ನು ಸ್ವಾಗತಿಸೋದಕ್ಕೋಸ್ಕರವಾಗಿ ನಮ್ಮ ಜನಪದರು ಅನೇಕ ರೀತಿಯಾದಂತಹ ಸಂಭ್ರಮಾಚರಣೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ನಾವು ಸಾಮಾನ್ಯವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ತೆಗೆದುಕೊಂಡ್ರೆ ಜೂನ್ ಅಥವಾ ಜುಲೈ ಅಂತ ಗುರುತಿಸಬಹುದು. ಆದರೆ ಪಂಚಾಂಗವನ್ನು ಗಮನಿಸಿದ್ರೆ ಅಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಆಷಾಢ ಮಾಸದಲ್ಲಿ ಮಳೆಗಾಲ ಆರಂಭ ಆಗ್ತಾ ಇತ್ತು ನಮ್ಮ ಪ್ರಾಚೀನ ಭಾರತದಲ್ಲಿ ಅನ್ನೋದೆಲ್ಲ ಕೂಡ ಗೊತ್ತಾಗುತ್ತೆ. ಈ ಮಳೆಗಾಲಕ್ಕೆ ತಯಾರಿ ಹಬ್ಬಗಳ ಮೂಲಕವಾಗಿ ಮಾಡ್ತಾ ಇದ್ರು ನಮ್ಮ ಜನಪದರು. ಅಂತಹ ಹಬ್ಬಗಳು ಆರಂಭ ಆಗ್ತಾ ಇದ್ದದ್ದು ಜ್ಯೇಷ್ಠ ಮಾಸ, ಅಂದರೆ ಈಗ ಜ್ಯೇಷ್ಠ ಮಾಸ ನಡೀತಾ ಇದೆ. ಜ್ಯೇಷ್ಠ ಮಾಸದಲ್ಲಿ ಸಾಕಷ್ಟು ಹಬ್ಬಗಳು ಮಳೆಯನ್ನು ಸ್ವಾಗತಿಸೋಕ್ಕೋಸ್ಕರವಾಗಿ ನಮ್ಮ ರೈತರು ಮಾಡ್ತಾ ಇದ್ರು. ಅದರಲ್ಲಿ ಇವತ್ತಿಗೂ ಕೂಡ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಜನಜನಿತವಾಗಿರುವಂತಹ ಒಂದು ಮಳೆಗಾಲವನ್ನು ಸ್ವಾಗತಿಸುವಂತಹ, ಮಳೆಗಾಲಕ್ಕೆ ರೈತರು ಅಣಿಯಾಗುವಂತಹ ಒಂದು ಹಬ್ಬ ಅಂತಂದರೆ ಅದು ಕಾರ ಹುಣ್ಣಿಮೆ ಹಬ್ಬ. ಕಾರ ಹುಣ್ಣಿಮೆ ಹಬ್ಬ ಇದೆಯಲ್ಲ, ಇದು ಪ್ರತಿ ವರ್ಷ ನಮ್ಮ ಪಂಚಾಂಗದ ಪ್ರಕಾರವಾಗಿ ಜ್ಯೇಷ್ಠ ಮಾಸದ ಪೂರ್ಣಿಮೆ ಹುಣ್ಣಿಮೆ ದಿವಸ ಅದು ಬರುತ್ತೆ. ಇದು ಬಹಳ ವಿಶೇಷವಾಗಿ ಮಳೆಗಾಲವನ್ನು ಸ್ವಾಗತಿಸುವಂತಹ, ಮಳೆಗಾಲಕ್ಕೆ ರೈತ ಅಣಿಯಾಗುವಂತಹ ಒಂದು ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏನು ಜೂನ್ ತಿಂಗಳಲ್ಲಿ ಆರಂಭವಾಗುವಂತಹ ನೈಋತ್ಯ ಮುಂಗಾರು ಮಳೆ ಕದ ತಟ್ಟುವ ಮುನ್ನ ಆರಂಭ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಇದೊಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ವರ್ಷದ ಮೊದಲ ಮಳೆಗೆ ಭೂಮಿ ಸಿದ್ಧವಾಗಿರುವಂತಹ ಸಮಯದಲ್ಲಿ ಕೃಷಿಯ ಜೀವನಾಡಿಯೇ ಆಗಿರುವಂತಹ ಎತ್ತುಗಳನ್ನ ತೊಳೆದು ಅವುಗಳನ್ನು ಅಲಂಕರಿಸಿ, ಅಂದರೆ ವಿಶೇಷವಾಗಿ ಎತ್ತುಗಳ ಕೊಂಬುಗಳಿಗೆ ಬಣ್ಣವನ್ನು ಹಚ್ಚಿ, ಜೂಲುಗಳನ್ನೆಲ್ಲ ಕೂಡ ಕಟ್ಟಿ, ಹೊದಿಕೆಯನ್ನೆಲ್ಲ ಹೊದಿಸಿ, ಸಿಂಗಾರ ಮಾಡಿ ಸಂಭ್ರಮಿಸೋದಿದೆಯಲ್ಲ. ಯಾಕೆಂದರೆ ನೋಡಿ, ಮಳೆಗಾಲ ಆರಂಭ ಇನ್ನೇನು ಆಗ್ತಾ ಇದೆ ಅನ್ನುವಾಗ ಭೂಮಿ ತೇವ ಆಗುತ್ತೆ. ಭೂಮಿ ತೇವ ಆಗಿದೆ ಅಂತಂದರೆ ಆವಾಗ ಈ ಉತ್ತನೆ ಕೆಲಸವೆಲ್ಲ ಕೂಡ ಆರಂಭ ಆಗಬೇಕು. ರೈತ ಉತ್ತಬೇಕು, ನಂತರ ಬೀಜವನ್ನು ಬಿತ್ತಬೇಕು. ಹೀಗೆಲ್ಲ ಕೃಷಿ ಚಟುವಟಿಕೆಯ ಆರಂಭದ ಹೆಬ್ಬಾಗಿಲು ಅದು ಜ್ಯೇಷ್ಠ ಮಾಸ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಆಷಾಢ ಮಾಸ ಅನ್ನೋದು ಜ್ಯೇಷ್ಠ ಮಾಸದ ನಂತರದಲ್ಲಿ ಬರುವಂಥದ್ದು. ಆಷಾಢ ಮಾಸ ಬಂದಾಗ ನಿಜವಾದಂತಹ ಮಳೆಗಾಲದ ಆರಂಭ ಅಂತಂದರೆ ಅದಕ್ಕಿಂತ ಮುನ್ನ ಒಂದಿಷ್ಟು ಮಳೆಯ ಸೂಚನೆ ಸಿಗುತ್ತಲ್ಲ, ಆ ಸಂದರ್ಭ ಅದು ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ಈ ಒಂದು ಕಾರ ಹುಣ್ಣಿಮೆಯ ಒಂದು ಆಚರಣೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಇನ್ನು ಮಳೆಗಾಲದಲ್ಲಿ ಆಚರಿಸುವಂತಹ ಇನ್ನೊಂದು ಹಬ್ಬ ಅಂತಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ, ಅದು ಕೂಡ ವಿಶೇಷವಾಗಿ ಮೊದಲ ಮಳೆ ಏನು ಬರುತ್ತೆ, ಭೂಮಿ ತಾಯಿ ಹಸನಾಗಿ ಅವಳು ಹಸಿರಿನಿಂದ ಸೃಜನಶೀಲಾಗಿ ಕಂಗೊಳಿಸ್ತಾಳೆ. ಆ ಒಂದು ಸಂದರ್ಭದಲ್ಲಿ ಒಂದು ಮಣ್ಣಿನಿಂದ ಮಾಡಿದಂತಹ ಎತ್ತುಗಳ ಜೋಡಿಯನ್ನು ತಂದು ಪೂಜಿಸುವಂಥದ್ದು. ಹೊಲದಲ್ಲಿ ಭೂಮಿ ತಾಯಿಗೆ ವಿಶೇಷವಾಗಿ ಎಡೆ ಅಂದರೆ ನೈವೇದ್ಯ ಅಂತರ್ಥ, ಎಡೆಯನ್ನು ನೀಡಿ ಬಿತ್ತನೆ ಕಾರ್ಯವನ್ನು ಅಧಿಕೃತವಾಗಿ ಆರಂಭಿಸಲಾಗುತ್ತೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯಿಂದ. ಈ ಹಬ್ಬವನ್ನು ಕೂಡ ಮಳೆಗಾಲವನ್ನು ಸ್ವಾಗತಿಸೋದಕ್ಕೋಸ್ಕರವಾಗಿ, ಕೃಷಿ ಚಟುವಟಿಕೆಯನ್ನು ಮಳೆಗಾಲದ ಜೊತೆ ಜೊತೆಗೆ ಆರಂಭ ಮಾಡುವುದಕ್ಕೋಸ್ಕರವಾಗಿ ನಮ್ಮ ಜನಪದರು ಇದನ್ನು ಮಾಡ್ತಾ ಇದ್ರು. ಈಗಲೂ ಕೂಡ ಅದು ನಮ್ಮ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಮಳೆಗಾಲದ ಸಂಭ್ರಮ ಹೀಗೆ ಸಾಕಷ್ಟು ರೀತಿಯಿಂದ ನಮಗೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ, ಮುಂದಿನ ಗೀತೆಯನ್ನು ನಾವೀಗ ಕೇಳೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಮೊದಲ ಮಳೆ. ಇದು ರಾಜೇಶ್ ಕೃಷ್ಣನ್ ಹಾಗೂ ನಿಮಿಷಾ ರಕ್ಷಕ್ ಅವರು ಹಾಡಿರುವಂತಹ ಗೀತೆ. ಮೊದಲ ಮಳೆ ಅನ್ನುವಂತಹ ಹೆಸರಿನ ಚಿತ್ರದ ಗೀತೆ ಇದು. ಪ್ರಸನ್ನ ಭೋಜಶೆಟ್ಟರ್ ಅವರ ಸಂಗೀತ ನಿರ್ದೇಶನ ಇದೆ, ಎಸ್ ವಿ ಶಿವಕುಮಾರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಇನ್ನು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಮಳೆ ಆರಂಭ ಆಗೋದಿದೆಯಲ್ಲ, ಇದನ್ನ ಕೃಷಿಕರು ಮೃಗಶಿರಾ ಮಳೆ ಅಂತ ಗುರುತಿಸ್ತಾರೆ. ಅಂದ್ರೆ ಮೃಗಶಿರಾ ಅನ್ನುವಂತಹ ಒಂದು ನಕ್ಷತ್ರ, ಅದು ಪಂಚಾಂಗದ ಪ್ರಕಾರವಾಗಿ ನೋಡಲಾಗುತ್ತೆ ಈ ನಕ್ಷತ್ರವನ್ನ. ಈ ನಕ್ಷತ್ರದಲ್ಲಿ ಬೀಳುವಂತಹ ಮಳೆ ಇದೆಯಲ್ಲ, ಆ ಮಳೆ ನಮ್ಮ ರೈತರಲ್ಲಿ ಸಾಕಷ್ಟು ಭರವಸೆಯನ್ನ ತುಂಬತ್ತೆ. ನಮ್ಮಲ್ಲಿ ಒಂದು ಮಾತಿದೆ, ಮೃಗಶಿರ ಮಳೆಗೆ ಮೃಗಗಳು ಕೂಡ ಓಡಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಗಾದೆ ಮಾತು ಅಂತ. ಅಂದ್ರೆ ಈ ಗಾದೆ ಮಾತು ಮೃಗಶಿರ ನಕ್ಷತ್ರದಲ್ಲಿ ಬೀಳುವಂತಹ ಮಳೆ ಅದು ಎಷ್ಟು ಭಯಂಕರವಾಗಿರುತ್ತೆ, ಎಷ್ಟು ಜೋರಾಗಿರುತ್ತೆ, ಎಷ್ಟು ಧಾರಾಕಾರವಾಗಿ ಈ ಮಳೆ ಬೀಳುತ್ತೆ ಅನ್ನೋದರ ಒಂದು ಸಣ್ಣ ಒಂದು ಸುಳಿವನ್ನು ನಮಗೆ ಕೊಡುತ್ತೆ. ಹೌದು, ಮೃಗಶಿರ ನಕ್ಷತ್ರ, ಇದನ್ನ ಪಂಚಾಂಗ ನೋಡಿ ಈ ಮಳೆಯನ್ನ ಗುರುತಿಸ್ತಾರೆ, ಈ ನಕ್ಷತ್ರವನ್ನು ಗುರುತಿಸ್ತಾರೆ. ಈ ನಕ್ಷತ್ರದಲ್ಲಿ ಮಳೆ ಹೇಗಾಗಿದೆ ಅನ್ನೋದ್ರ ಮೇಲೆ ಈ ಸಲದ ಮುಂಗಾರು ಮಳೆ ಹೇಗಿದೆ ಅನ್ನೋದ್ರ ಅಂದಾಜು ನಮ್ಮ ರೈತರಿಗೆ ಸಿಗುತ್ತೆ. ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಕರ್ನಾಟಕದ ಹವಾಮಾನ ಇಲಾಖೆ ಕೂಡ ಈ ಮೃಗಶಿರ ಮಳೆಯನ್ನ ಅನುಸರಿಸಿಯೇ ಹವಾಮಾನದ ವರದಿಯನ್ನು ಕೂಡ ಕೊಡುತ್ತೆ. ಸಾಮಾನ್ಯವಾಗಿ ಜ್ಯೇಷ್ಠ ಮಾಸದ ಈ ಮೃಗಶಿರ ನಕ್ಷತ್ರ ಒದಗಿ ಬರುತ್ತೆ. ಜ್ಯೇಷ್ಠ ಮಾಸ ಅಂತಂದ್ರೆ ಅದು ಜೂನ್ ಅಥವಾ ಜುಲೈ, ಅಂದ್ರೆ ಈಗ ಏನು ನಾವು ಜ್ಯೇಷ್ಠ ಮಾಸದಲ್ಲಿ ಇದ್ದೇವೆ,

ಜ್ಯೇಷ್ಠ ಮಾಸದ ಒಂದು ಸಂದರ್ಭ ಇದು. ಈ ಒಂದು ಸಂದರ್ಭದಲ್ಲಿ ಮೃಗಶಿರ ಮಳೆ ಚೆನ್ನಾಗಿ ಆಗಬೇಕು. ಮೃಗಶಿರ ಮಳೆ ಆದಾಗ ಅದು ಮುಂದಿನ ಮಳೆಗಾಲದ ಮುನ್ಸೂಚನೆಯನ್ನು, ಅಂದರೆ ಮುಂದಿನ ಮಳೆ ಹೇಗಾಗತ್ತೆ, ಮುಂದಿನ ಮಳೆಯ ಭವಿಷ್ಯ ಹೇಗಿರಲಿದೆ ಅನ್ನೋದರ ಬಗ್ಗೆ ಒಂದು ಸರಿಯಾದಂತಹ ಒಂದು ಸೂಚನೆಯನ್ನು ಈ ಮೃಗಶಿರ ಮಳೆ ನೀಡುತ್ತೆ. ನಮ್ಮಲ್ಲಿ ಸಾಕಷ್ಟು ನಂಬಿಕೆ ಇದೆ, ಕರಾವಳಿ ಭಾಗದಲ್ಲಿ ಮೃಗಶಿರ ಮಳೆ ಏನಾಗುತ್ತೆ ಆವಾಗ ಈ ಕರಾವಳಿ ಭಾಗದಲ್ಲಿ ಮೀನುಗಳನ್ನು ಅಡುಗೆ ಮಾಡಿ ತಿನ್ನುವಂಥದ್ದೆಲ್ಲ ಕೂಡ ಇದೆ. ಇನ್ನು ಮಳೆಗಾಲದ ಆರಂಭ ಇದಾಗಿರೋದ್ರಿಂದ ವಾತಾವರಣ ತಂಪಾಗ್ತಾ ಇರೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಮತ್ತು ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇಂತಹ ಸಾಂಪ್ರದಾಯಿಕ ಆಹಾರ ಪದ್ಧತಿಯನ್ನೆಲ್ಲ ಕೂಡ ರೂಢಿಸಿಕೊಂಡಿರಬಹುದು ಕೂಡ. ಮೃಗಶಿರ ಮಳೆ ಒಣಗಿದ ಭೂಮಿಯನ್ನು ತಂಪಾಗಿಸಿ ಬಿತ್ತನೆಗೆ ಯೋಗ್ಯವಾಗಿರುವಂತೆ ಒಂದು ಹದಕ್ಕೆ ತರುತ್ತೆ. ಆ ದೃಷ್ಟಿಯಿಂದ ರೈತರು ಈ ಮೃಗಶಿರ ಮಳೆ ಬಂದ ತಕ್ಷಣ ಮುಂಗಾರು ಬೆಳೆಗಳನ್ನು, ಅದರಲ್ಲೂ ವಿಶೇಷವಾಗಿ ಭತ್ತ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಶೇಂಗಾ ಇರ್ಬೋದು ಅಥವಾ ಹತ್ತಿ ಇರ್ಬೋದು, ಇವುಗಳೆಲ್ಲದರ ಬಿತ್ತನೆಯನ್ನು ಆರಂಭ ಮಾಡ್ತಾರೆ.

ಮುಂಗಾರು ಮಳೆಯ ವಿಶೇಷತೆಯನ್ನ ಇನ್ನಷ್ಟು ತಿಳಿಸ್ಕೊಡ್ತೀನಿ. ಕೃಷಿಯ ಜೊತೆಗೆ ಮುಂಗಾರು ಮಳೆಯ ಅವಿನಾಭಾವ ಸಂಬಂಧ ಹೇಗಿದೆ ಅನ್ನೋದ್ರ ಕುರಿತಾಗಿ ಕೂಡ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಆದರೆ ಅದಕ್ಕಿಂತ ಮುನ್ನ ಒಂದು ಗೀತೆಯನ್ನ ಈಗ ಕೇಳೋಣ. ಮೂಡಿ ಬರ್ತಾ ಇದೆ ಜಸ್ಸಿ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಹಾಡಿದರೆ ಸಮನ್ವಿತಾ ಶರ್ಮಾ ಹಾಗೂ ಹರಿಚರಣ್. ಪವನ್ ಒಡೆಯರ್ ಬರೆದಿರುವ ಗೀತೆ, ಅನೂಪ್ ಸೀಳಿನ್ ಅವರ ಸಂಗೀತ ನಿರ್ದೇಶನದಲ್ಲಿ.

ಆಕಾಶವಾಣಿ ಕಾರವಾರ, ಸಮಯ 8:35. ಕನ್ನಡ ಚಿತ್ರಗೀತೆಗಳು. ಸೋಲಿಲ್ಲದ ಸರದಾರ ಚಿತ್ರಕ್ಕಾಗಿ ಚಿತ್ರ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅಮೃತ ವರ್ಷಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆ ಕಲ್ಯಾಣ್ ಅವರ ಗೀತೆಗೆ ದೇವ ಅವರ ಸಂಗೀತವಿತ್ತು. ಇನ್ನು ಮುಂದೆ ಕೇಳಿ ಈ ಜೀವ ನಿನಗಾಗಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ರಚನೆ, ಸ್ವರ ಸಂಯೋಜನೆ ವಿಜಯಾನಂದ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಯುಗಳ ಧ್ವನಿಗಳಲ್ಲಿ ಗರ್ವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ದಿಲ್ವಾಲೆ ಚಿತ್ರದ ಗೀತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮನಿ ಟಾಕ್ ನಂತರ ಮಂಥನ ಕಾರ್ಯಕ್ರಮ ಕೇಳಲಿದ್ದೀರಿ.

ಇನ್ನೀಗ ಕೇಳಿ ಶೇಷಾಚಲ ನಾಯಕಂ ವರಾಳಿರಾಗ ರೂಪಕ ತಾಳದಲ್ಲಿರುವ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಎನ್ ನಿಶಾಂತ್ ಅವರ ಹಾಡುಗಾರಿಕೆಯನ್ನು ಕೇಳ್ತಾ ಇದ್ದೀರಿ. ಮುಂದುವರಿಸುತ್ತಾ ಈಗ ಕೇಳೋಣ ಒಂದು ತಿಲ್ಲಾನ, ಹಮೀರ್ ಕಲ್ಯಾಣಿ ರಾಗ, ಆದಿ ತಾಳದಲ್ಲಿರುವ ಡಾಕ್ಟರ್ ಎಲ್ ಮುತ್ತಯ್ಯ ಭಾಗವತರವರ ಒಂದು ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಂ ನಿಶಾಂತ್ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಇವರಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸಿದವರು ಅದಮ್ಯ ರಮಾನಂದ್. ಇದರೊಂದಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು. ಸುಮಧುರವಾಗಿರುವಂತಹ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್ ಗೀತ

ತಂಪಾದ ಹೊತ್ತಲ್ಲಿ ಇಂಪಾದ ಗೀತೆಯನ್ನು ಕೇಳೋದಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಗೀತ ಚಂದ್ರಿಕೆಯ ಆರಂಭದಲ್ಲಿ ಒಂದು ಕನ್ನಡದ ಗೀತೆಯನ್ನು ಕೇಳೋಣ, ಎಸ್ ಜಾನಕಿಯವರ ಧ್ವನಿಯಲ್ಲಿ. ಈ ಗೀತೆ ಮನೆಯೇ ಮಂತ್ರಾಲಯ ಚಿತ್ರದ್ದು. ಕೆಜೆ ಜೇಸುದಾಸ್, ಎಸ್ ಜಾನಕಿ ಹಾಗೂ ಸಂಗೀತಗಾರರು ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಬರೆದಿರುವ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಇನ್ನೀಗ ಕೇಳಿ ಒಂದು ಹಿಂದಿ ಗೀತೆ, ಬಡೇ ಘರ್ ಕಿ ಬೇಟಿ. ಈ ಚಿತ್ರದಿಂದ ಆಯ್ದದ್ದು ಮೊಹಮ್ಮದ್ ಅಜೀಜ್, ಅಲ್ಕಾ ಯಾಜ್ಞಿಕ್ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದ್ದಾರೆ. ಸಂತೋಷ್ ಆನಂದ್ ಬರೆದಿರುವ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸ್ವರಕಲ್ಪನೆ.

ಹಿಂದಿ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಕನ್ನಡದ ಗೀತೆಯನ್ನು ಕೇಳೋಣ. ಹರಿಹರನ್ ಹಾಗೂ ಅನುರಾಧ ಪೌದ್ವಾಲ್ ಅವರ ಯುಗಲ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಪ್ರೀತ್ ಸೆ ಚಿತ್ರದಿಂದ ಆಯ್ದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ ಅವರು.

ಕನ್ನಡ ಗೀತೆಯನ್ನು ಕೇಳಿದ ಮೇಲೆ ಇನ್ನೀಗ ಒಂದು ಹಿಂದಿ ಗೀತೆಯನ್ನು ಕೇಳೋಣ. ಹಮ್ ಆಪ್ಕೆ ಹೈಕೌನ್ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಗೀತೆ ಇದೆ. ದೇವ್ ಕೊಹ್ಲಿ ಅವರು ಬರೆದಿರುವ ಗೀತೆಗೆ ರಾಮ್ ಲಕ್ಷ್ಮಣ್ ಅವರ ಸಂಗೀತ.